0: ಹೊರಗಿನ ಜಗತ್ತು ಎಷ್ಟು ಗದ್ದಲದಲ್ಲಿ ತುಂಬಿದರು, ಒಳಗಿನ ಜಗತ್ತು ಶಾಂತವಾಗಿದ್ದರೆ ಬದುಕು ನೆಮ್ಮದಿಯಿಂದ ಹಾಗೂ ಸಂತೋಷದಿಂದ ಇರುತ್ತೆ. ಈ ಬರುವ ವಾರ ನಿಮ್ಮೆಲ್ಲರಿಗೂ ಒಂದು ಮೌನದ ನಿಮ್ಮ ಮನಸ್ಸು ಒಂದು ಮೌನದ ತೋಟ ಬೆಳೆಯಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ ಶ್ರೋತೃ ಬಾಂಧವರೇ, 2RRR ಸಿಡ್ನಿ ಕನ್ನಡವಾಣಿ ಜೂನ್ ತಿಂಗಳ 28 ತಾರೀಕಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ದಯವಿಟ್ಟು ಗಮನಿಸಿ, ಈ ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸುವ ಅಭಿಪ್ರಾಯಗಳು ಪರ್ಸನಲ್, ವೈಯಕ್ತಿಕ ಮಾತ್ರ, 2RRR ಕ್ಷೇತ್ರದಲ್ಲ. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ಶಶಿಕಾಂತ್ ಹಾಗೂ ಶ್ರೀ ದಕ್ಷಿಣಾಮೂರ್ತಿ ಅವರಿದ್ದಾರೆ.
1: ಇಬ್ಬರು ನಮಸ್ಕಾರ ಕನ್ನಡ ಬಾಂಧವರಿಗೆ.
0: ನಮಸ್ಕಾರ. ಸೊ ನೀವು ಅದ ಹಾಡು ಕೇಳಿರ್ತೀರ, ದುಡ್ಡು ಅಂತ. ದುಡ್ಡು ಅಂತ ಬಂದಿದ ತಕ್ಷಣ ದಕ್ಷಿಣಾಮೂರ್ತಿ ಅವರು ಸಿಡ್ನಿಯಲ್ಲಿ ಬಂದೇ ಬರ್ತಾರೆ. ಸೊ ದಕ್ಷಿಣಾಮೂರ್ತಿ ಅವರೇ, ಮೊದಲನೇದಾಗಿ ನಿಮ್ಮ ಕರಿಯೋಕೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಅದೊಂದೇ ಅಲ್ಲ, ನಿಮ್ಮ ಬೈಕ್ ಗ್ರೂಪ್ ಕೂಡ 8 ಆಯಿತು ಈಗ. ಅಭಿನಂದನೆಗಳು.
2: ಧನ್ಯವಾದಗಳು ಮಹೇಶ್.
0: ಸೊ ಈಗ ಮುಂಚೆ ಅದೊಂದು ಹಾಡು ಹಾಕಿದ್ನಲ್ಲ, ಆ ಹಾಡಲ್ಲಿ ಹಾಕಿತ್ತು ಆಸೆಗೆ ಟ್ಯಾಕ್ಸು ಇಲ್ಲ ಅಂತ. ಬಟ್ ನಮ್ಮ ಆಲ್ಬೆನಿಸ್ ಗೌರ್ಮೆಂಟು ಟ್ಯಾಕ್ಸ್ ಸಿಸ್ಟಮ್ನೇ ಚೇಂಜ್ ಮಾಡಿದ್ದಾರೆ.
1: ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಆಸೆಗೂ ಟ್ಯಾಕ್ಸ್ ಹಾಕ್ತಾರೆ ಅಂತ ಕಾಣಿಸುತ್ತೆ.
0: ಇವಾಗೇನೋ ಡೆತ್ ಟ್ಯಾಕ್ಸ್ ಬೇರೆ ಬಂದಿದೆಯಾ?
1: ಹಾಂ ನೋಡಿ, ಅದು ಹಾಂ ಡೆತ್ ಟ್ಯಾಕ್ಸ್ ಅಂತ ಬಂದಮೇಲೆ ಆಸೆ ಟ್ಯಾಕ್ಸ್ ಬಂದೇ ಬರುತ್ತೆ ಸ್ವಲ್ಪ ದಿವಸ ಆದಮೇಲೆ.
0: ಅದೇ ಇವತ್ತು ಈಗ ಆಲ್ಬೆನಿಸ್ ಗೌರ್ಮೆಂಟ್ ಮಾಡಿರೋ ಟ್ಯಾಕ್ಸ್ ಚೇಂಜಸ್ ಬಗ್ಗೆ, ಅದರ ಇಂಪ್ಯಾಕ್ಟು, ನೆಗೆಟಿವ್ ಗೇರಿಂಗು, ಕ್ಯಾಪಿಟಲ್ ಗೇನ್ಸು, ಮತ್ತು SMSF ಆಪ್ಷನ್ಸ್ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಅಲ್ಲದೆ ನಿಮ್ಮ ಒಂದು ಅಂಕಣ ಕೂಡ ಇದೆ ಸರ್, ಬೆಂಗಳೂರಲ್ಲಿ ಕಟ್ಟಿದ್ದು ಕೆಂಪೇಗೌಡರು.
1: ಹೌದು,
0: ಅದ್ರ ಬಗ್ಗೆ ಇದೆ, ಅದನ್ನು ನಾವು ಮಾತಾಡೋಣ. ಮೊದಲನೇದಾಗಿ ನಾವು ಶುರು ಮಾಡೋಕ್ಕಿಂತ ಮುಂಚೆ ನಾವು ಹೇಳಬೇಕು, ಈ ಇವತ್ತಿನ ಕಾರ್ಯಕ್ರಮ ಈಸ್ ಅನ್ ಒಪಿನಿಯನ್ ಓನ್ಲಿ. ನೀವು ದಯವಿಟ್ಟು ಏನಾದ್ರು ಚೇಂಜಸ್ ಮಾಡಬೇಕು ಅಂತಿದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ದಿಸ್ ಇಸ್ ನಾಟ್ ಅ ಫೈನಾನ್ಷಿಯಲ್ ಅಡ್ವೈಸರಿ ಕೈಂಡ್ ಆಫ್ ಅ ಪ್ರೋಗ್ರಾಮ್. ದಿಸ್ ಇಸ್ ಜಸ್ಟ್ ಅ ಕಾನ್ವರ್ಸೇಷನ್ ದಟ್ ವಿ ಹ್ಯಾವಿಂಗ್ ಅಬೌಟ್ ಆಲ್ ದಿ ಚೇಂಜಸ್ ದಟ್ಸ್ ಹ್ಯಾಪನ್ ಆನ್ ದ ಟ್ಯಾಕ್ಸ್. ಸೊ ಮೂರ್ತಿ ಅವರೇ, ಇನ್ಕಮ್ ಟ್ಯಾಕ್ಸ್ ಚೇಂಜಸ್ ಮಾಡಿದ್ದಾರೆ ಆಲ್ಬೆನಿಸ್ ಗೌರ್ಮೆಂಟು, 2 ಪಾಸಿಟಿವ್ ಮಾತ್ರ ಕಾಣ್ತಿದೆ. ಸೊ ಇವಾಗ ಎಂಟ್ರಿ ಲೆವೆಲಲ್ಲಿದ್ದರೆ 16%ಇಂದ 15% ಟ್ಯಾಕ್ಸ್ ಮಾಡಿದ್ದಾರೆ. ಅದೊಂದೆಲ್ಲ ಮುಂಚೆ ಒಂದು $300 ಏನು ಕ್ಲೇಮ್ ಮಾಡ್ಬೋದಾಗಿತ್ತು ಟ್ಯಾಕ್ಸ್ ಇಲ್ಲದೆ, ರಿಸಿಪ್ಟ್ಸ್ ಇಲ್ಲದೆ, ಅದನ್ನು ಈಗೊಂದು $1,000 ಮಾಡಿದ್ದಾರೆ. ಅದು ಬಿಟ್ಟರೆ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇವಾಗ ಆಗಿರೋದು ಅಂದರೆ ನೆಗೆಟಿವ್ ಗೇರಿಂಗು ಮತ್ತು ಕ್ಯಾಪಿಟಲ್ ಗೇನ್ಸು SMSO. ಮೊದಲನೇದಾಗಿ ನೆಗೆಟಿವ್ ಗೇರಿಂಗ್ ಬಂದರೆ ನೀವು ಸಿಡ್ನಿ ಮಾರ್ಕೆಟ್ ಇರ್ಬೋದು ಇಲ್ಲ ಎಂಟೈರ್ ಆಸ್ಟ್ರೇಲಿಯನ್ ಮಾರ್ಕೆಟ್, ಹೆಂಗೆ ಇಂಪ್ಯಾಕ್ಟ್ ಆಗಿದೆ ಅಂತೀರಾ?
2: ಅಗೇನ್ ಫಸ್ಟ್ ಆಫ್ ಆಲ್, ನೀವು ಹೇಳ್ದಂಗೆ ಇದು ನನ್ನ ಒಪಿನಿಯನ್ ಮಾತ್ರ. ಅಗೇನ್ ಡೋಂಟ್ ಯೂಸ್ ಇಟ್ ಆಸ್ ಅ ಫೈನಾನ್ಷಿಯಲ್ ಅಡ್ವೈಸ್ ಇನ್ ಎನಿವೇ, ದಟ್ಸ್ ಜಸ್ಟ್ ಅ ಡಿಸ್ಕ್ಲೇಮರ್. ಇನ್ ಜನರಲ್ ಅವರು ಅದೇ ವಾಟ್ ದೇ ಆರ್ ಟ್ರೈಂಗ್ ಟು ಅಚೀವ್, ಅದೇನು ಅಚೀವ್ ಮಾಡ್ಬೇಕಂತಿದ್ದಾರೆ ಮತ್ತು ಅವ್ರು ಮಾಡ್ತಾ ಇರೋದು ಒಂಥರ ಅದು ಕೋಯಿನ್ಸೈಡ್ ಆಗ್ತಾರೆ. ಸೊ ಅವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಲೈಕ್ ಇಟ್ ವಿಲ್ ಇನ್ಕ್ರೀಸ್ ದಿ ಅಫೋರ್ಡಬಿಲಿಟಿ ಫಾರ್ ಫಸ್ಟ್ ಹೋಮ್ ಬಯರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಅಥವಾ ನ್ಯೂ ಬಯರ್ಸ್ಗೆ ಅಂತ ಹೇಳ್ಬಿಟ್ಟು. ಅದು ನನ್ನ ಪ್ರಕಾರದಲ್ಲಿ ಅದು ಅಚೀವ್ ಆಗಲ್ಲ. ಮೇ ಬಿ ಶಾರ್ಟ್ ಟರ್ಮಲ್ಲಿ ತುಂಬ ಕನ್ಫ್ಯೂಷನ್ ಇದೆ ಜನಗಳಿಗೆ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಜನ ರ್ಯಾಂಡಮ್ ಆಗಿ ಅರ್ಜೆಂಟಲ್ಲಿ ತೊಗೊಳೋದು ಅದೆಲ್ಲ ಮಾಡ್ತಾ ಇದ್ದಾರೆ, ವೆದರ್ ಇಟ್ಸ್ SMSF ಅಥವಾ ಔಟ್ಸೈಡ್. ಅದು ಬಿಟ್ಟರೆ ಲಾಂಗ್ ಟರ್ಮಲ್ಲಿ ಅಥವಾ ಅಟ್ಲೀಸ್ಟ್ ಇನ್ ದ ಇಮಿಡಿಯೇಟ್ ಟರ್ಮಲ್ಲಿ ದೇ ನಾಟ್ ಗೋಯಿಂಗ್ ಟು ಅಚೀವ್ ದೇರ್ ಓನ್ ಅಡ್ವೈಸ್. ಏನು ಹೇಳ್ತಾ ಇದ್ದಾರೆ ಅವರು, ಅಫೋರ್ಡಬಿಲಿಟಿ ಜಾಸ್ತಿ ಆಗುತ್ತೆ ಅಂತ, ಅದಾಗಲ್ಲ. ಐ ಮೀನ್ ಅವ್ರದ್ದು ಓನ್ ಟ್ರೆಜರಿ ಡಾಕ್ಯುಮೆಂಟ್ ಸೇಸ್ 35,000 ಹೌಸಸ್ ವಿಲ್ ಬಿ ಶಾರ್ಟ್ ಆಫ್, ಇದು ದೇ ವಿಲ್ ಬಿ ಶಾರ್ಟೇಜ್ ಆಫ್ 35,000 ಹೌಸಸ್ ಓವರ್ ದ ಪೀರಿಯಡ್ ಆಫ್ 10 ಅಂತ ಹೇಳ್ಬಿಟ್ಟು. ಸೊ ಈಗಾಗಲೇ ರನ್ನಿಂಗ್ ಇನ್ ಅ ಹ್ಯೂಜ್ ಶಾರ್ಟೇಜ್ ಪ್ರಾಪರ್ಟೀಸ್. ಒಂದು ಎಕ್ಸಿಸ್ಟಿಂಗ್ ಶಾರ್ಟೇಜ್ ಇದೆ, 400,000 ಪ್ರಾಪರ್ಟೀಸ್. ಅದು ಬಿಟ್ಬಿಟ್ಟು ಆನ್ ಗೋಯಿಂಗ್ ಅಬೌಟ್ 40,000 ಪ್ರಾಪರ್ಟಿ, 36,000 ಟು ಬಿ ಎಕ್ಸಾಕ್ಟ್ ಪರ್ ಇಯರ್. ದೇರ್ ಇಸ್ ಅ ಡಿಗ್ ಗ್ಯಾಪ್ ಬೇಕಾಗಿರೋದಕ್ಕೂ ಇದಕ್ಕು. ಸೊ ಅಂದರೆ ದೇರ್ ಇಸ್ ಆಲ್ರೆಡಿ ಶಾರ್ಟೇಜ್ ಆ್ಯಂಡ್ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಶಾರ್ಟೇಜ್ ಆನ್ ಟಾಪ್ ಆಫ್ ದಟ್. ಈಗ ಮಾಡ್ತಾ ಇರೋದು ಇಟ್ಸ್ ಗೋಯಿಂಗ್ ಟು ಅಫೆಕ್ಟ್ ಮೋರ್ ಇನ್ವೆಸ್ಟರ್ಸ್. ಇವಾಗ ಎನಿಥಿಂಗ್, ವೆರಿ ಸಿಂಪಲ್ ತಮ್ ರೂಲ್ ಅಂದರೆ ಎನಿಥಿಂಗ್ ಟ್ಯಾಕ್ಸ್ ಮೋರ್ ವಿಲ್ ಬಿ ಲೆಸ್ ಅವೈಲಬಲ್. ಹಾಗೆ ಸೊ ಅಫೋರ್ಡಬಿಲಿಟಿ ಜಾಸ್ತಿ ಆಗಬೇಕಂದ್ರೆ ಟ್ಯಾಕ್ಸ್ ಕಮ್ಮಿ ಮಾಡಿ ಇನ್ಸೆಂಟಿವ್ಸ್ ಕೊಡಬೇಕು. ಅದು ಬಿಟ್ಬಿಟ್ಟು ದಿಡ್ ಅದರ್ ವೇ,
0: ಅದೇ ರೌಂಡ್. ಸೊ
2: ಹಾಗಾಗಿ ಐ ಮೀನ್ ಕಪಲ್ ಆಫ್ ಥಿಂಗ್ಸ್ ಆರ್ ಡನ್ ಸ್ಮಾರ್ಟ್ಲಿ. ಅಂದರೆ ಫಾರ್ ಎಕ್ಸಾಂಪಲ್, ಹೊಸ ಮನೆ ಬಿಲ್ಡ್ಗಳಿಗೆ ನೆಗೆಟಿವ್ ಗೇರಿಂಗ್ ಇದೆ ಅಂತ ಹೇಳಿದ್ದು, ವಿಚ್ ಇನ್ಕ್ರೀಸಸ್ ಐ ಮೀನ್ ಇಂಟ್ರೆಸ್ಟ್ ಇನ್ ದೋಸ್ ನ್ಯೂ ಹೌಸಸ್. ಪ್ರಾಬ್ಲಮ್ ದೇರ್ ವಾಟ್ ಐ ಸಿ ಈಸ್ ಪೂಲ್ ಆಫ್ ದಟ್ ವಾಸ್ ಲೈಕ್ 10-15% ಅಷ್ಟೇ ನ್ಯೂ ಪ್ರಾಪರ್ಟೀಸ್. ಫಾರ್ ಎಕ್ಸಾಂಪಲ್ 100 ಪ್ರಾಪರ್ಟೀಸ್ ಎಲ್ಲ ಐತಂದ್ರೆ ಓನ್ಲಿ 10-15 ಪ್ರಾಪರ್ಟೀಸ್ ವರ್ ನ್ಯೂ ಅಂಟಿಲ್ ನೌ ಆನ್ ಆನ್ ಆವರೇಜ್. ಸೊ ಈಗ ದ 10-15% ಇದಕ್ಕೆ ಮುಂಚೆ ಮ್ಯಾಕ್ಸಿಮಮ್ ಫಸ್ಟ್ ಟೈಮ್ ಬಯರ್ಸ್ ಅವರು ಇವರು ಕಂಪೀಟ್ ಮಾಡ್ತಾ ಇದ್ರು ಬಿಕಾಸ್ ದೇ ಹ್ಯಾಡ್ ಸಮ್ ಡಿಸ್ಕೌಂಟ್ ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಎಲ್ಲ. ಈಗ ಏನಾಗ್ತಾ ಇದೆ, ಇನ್ವೆಸ್ಟರ್ಸ್ ಆಲ್ಸೋ ಟ್ರೈ ಟು ಗ್ರಾಬ್ ದ ಸೇಮ್ ಒನ್ ಬಿಕಾಸ್ ಆಫ್ ದಿ ಬೆನಿಫಿಟ್ಸ್. ಸೊ ಇಟ್ ಒಂದು ಇಟ್ ಡ್ರೈವ್ಸ್ ಅಪ್ ದ ಪ್ರೈಸಸ್ ಆಫ್ ನ್ಯೂ ಪ್ರಾಪರ್ಟೀಸ್. ಅಂಡ್ ಸೆಕೆಂಡ್ ಥಿಂಗ್ ಈಸ್ ಅದೇ ಎನಿಥಿಂಗ್ ಲೆಸ್ ಯುನೋ ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಲೆಸ್ ಆಯ್ತು. ಅದೊಂದು ಎರಡು ರೀಸನ್ಸ್ ಹೇಳ್ಕೊಂಡು ಇಟ್ ವಿಲ್ ಕಾಸ್ ಮೋರ್ ಪೇಯ್ನ್ ಟು ಇವರು ನಾಟ್ ದ ಅದರ್ ವೇ ನನ್ನ ಪ್ರಕಾರ.
0: ಬಟ್ ಇದು ನೀವು ಸಿಡ್ನಿ ಸಬರ್ಬ್ ಅಂತಲೇ ನೋಡಿದ್ರೇ ಇವಾಗ ದೇರ್ ಆರ್ ಮೆಚ್ಯೂರ್ ಸಬರ್ಬ್ಸ್ ಅಂಡ್ ದೇರ್ ಆರ್ ಫ್ರಿಂಜ್ ಸಬರ್ಬ್ಸ್ ಆರ್ ಆರ್ ದ ನ್ಯೂಯರ್ ಸಬರ್ಬ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಮಾಸ್ಟನ್ ಪಾಕು ಬಾಕ್ಸ್ ಹಿಲ್ಲು ಅಲ್ಲಿ ಸಿಕ್ಕಾಪಡೆ ಅಪ್ರಿಷಿಯೇಟ್ ಆಗೋಯ್ತು. ಈಗ $1.4-1.5 million ಫಾರ್ ಯುನೋ $300,000 ಐ ಮೀನ್ 300 square meters
2: ಮನೆ
0: ಸ್ಮಾಲ್ ಹೌಸಸ್ ಫುಟ್ ಪ್ರಿಂಟ್ಸ್ ಆರ್ ಸ್ಮಾಲ್. ಈಗೇನಾಗ್ತಿದೆ ಅಂದರೆ ಇವಾಗ ಹೊಸ ಮನೆಗೆ ಇವಾಗ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಹೇಳ್ದಂಗೆ ಇವಾಗ ಇನ್ವೆಸ್ಟರ್ಸು ಅಲ್ಲೇ ಯಾವುದು ದೇ ಟ್ರೈಂಗ್ ಟು ಚಾಲೆಂಜ್ ದ ಫಸ್ಟ್ ಹೋಮ್ ಬಯರ್ಸ್ ಆ್ಯಂಡ್ ಫಸ್ಟ್ ಹೋಮ್ ಬಯರ್ಸು ಯಾಕಂದರೆ ಅಫೋರ್ಡಬಿಲಿಟಿಗೆ ಅಲ್ಲಿ ಹೋಗ್ತಿದ್ರು. ಈಗೇನಾಗ್ತಿದೆ ಅಂದರೆ ಮೇ ಬಿ ಐ ಡೋಂಟ್ ನೋ ಸಿಡ್ನಿ ಮಾರ್ಕೆಟಲ್ಲಿ ಮೆಲ್ಬೋರ್ನಲ್ಲಿ ಹರ್ಡ್ ದಟ್ ಇಟ್ಸ್ ಪ್ರಾಬ್ಲಿ ಡ್ರಾಪ್ಡ್ ಎನಿವೇರ್ ಬಿಟ್ವೀನ್ 25-30% ಮಾರ್ಕೆಟ್. ಈಗ ನಾನು ನಾಲ್ಕು ಸಿನಾರಿಯೋ ನಾನು ನೋಡ್ತಿದ್ದೆ. ಫಸ್ಟ್ ಇಸ್ ಈಗ ರೆಂಟರ್ಸ್ ಫಾರ್ ಎಕ್ಸಾಂಪಲ್ ಊರಿಂದ ಬಂದಿದ್ದಾರೆ, ಬಂದಿದ ತಕ್ಷಣ ಏನು ಮಾಡ್ತಾರೆ ಯಾರೇ ಬರಲಿ ಎರಡು ಸೂಟ್ ಕೇಸ್ ಇಟ್ಕೊಂಬರ್ತಾರೆ, ಆಮೇಲೆ ಒಂದು ಅಪಾರ್ಟ್ಮೆಂಟ್ ರೆಂಟ್ ಮಾಡ್ತಾರೆ ಇಲ್ಲ ಅಂದರೆ ಒಂದು ಶೇರ್ ಮಾಡ್ತಾರೆ. ಈಗ ಅಪಾರ್ಟ್ಮೆಂಟ್ ರೆಂಟ್ ಮಾಡಬೇಕು ಅಂದರೆ ಇವಾಗ ನಾನು ಆಫೀಸಿಗೆ ಹತ್ತಿರ ಇರಬೇಕು ಅಂದರೆ ಇಫ್ ಅನ್ ಇನ್ವೆಸ್ಟರ್ ಕಾಂಟ್ ಬೈ ಅ ಯೂಸ್ಡ್ ಅಪಾರ್ಟ್ಮೆಂಟ್ ವಾಟ್ ಆರ್ ಮೈ ಆಪ್ಷನ್ಸ್ ಅಲ್ವಾ ಆ್ಯಸ್ ಅ ರೆಂಟರ್. ನಾನು ಹೊರಗಡೆ ಹೋಗಬೇಕು, ಹೊರಗಡೆ ದೂರದಲ್ಲಿ ಇರಬೇಕು ಅಂದರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಇರಬೇಕು.
2: ಇಟ್ ಬಿಕಮ್ಸ್ ಎಕ್ಸ್ಪೆನ್ಸಿವ್
0: ಆಸ್ ವೆಲ್. ಸೊ ಐ ಡೋಂಟ್ ನೋ ಹೌ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್.
2: ಇಟ್ಸ್ ನಾಟ್ ಹೆಲ್ಪಿಂಗ್. ಐ ಮೀನ್ ದೇ ಕ್ಲೇಮ್ ಇಟ್ಸ್ ಹೆಲ್ಪಿಂಗ್ ಇನ್ಕ್ರೀಸ್ ಆಗುತ್ತೆ ಅಫೋರ್ಡಬಿಲಿಟಿ ಅಂತ ಹೇಳಿ, ಬಟ್ ಐ ಡೋಂಟ್ ಥಿಂಕ್ ದಟ್ಸ್ ದಿ ಕೇಸ್. ಅದೇ ಶಾರ್ಟ್ ಟರ್ಮಲ್ಲಿ ಬಿಕಾಸ್ ಆಫ್ ಸಮ್ ಪ್ಯಾನಿಕ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಥಿಂಗ್ಸ್ ಮೈಟ್ ಯುನೋ ಸ್ಟಾಟಿಸ್ಟಿಕ್ಸ್ ಮೈಟ್ ಬಿ ಸ್ಕ್ಯೂರ್ಡ್ ಫಾರ್ ದಿ ನೆಕ್ಸ್ಟ್ 1 year ಅಂಟಿಲ್ ಜುಲೈ 2027. ಬಟ್ ಇನ್ ಲಾಂಗ್ ಟರ್ಮ್ ಆರ್ ಅಟ್ಲೀಸ್ಟ್ ಇನ್ ದ ಮೀಡಿಯಂ ಟರ್ಮ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ದ ಕೇಸ್.
1: ಆಮೇಲೆ ಇನ್ನೊಂದು ಅಂತಂದರೆ ಮೈಗ್ರೇಷನ್ನೇ ನಂಬರ್ಸ್ ಕಮ್ಮಿ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ.
2: ಅದು ಹೇಳ್ತಾ ಇದ್ದಾರೆ ಶಶಿಕಾಂತ್ ಅವರೇ. ನೋಡಿ ಇಫ್ ಯು ಲುಕ್, ಮುಂಚೆ ಎಲ್ಲ ಅರೌಂಡ್ 200,000 ವಾಸ್ ಅನ್ ಆವರೇಜ್ ಮೈಗ್ರೆಂಟ್ಸ್
1: ಈಗ ಲಾಸ್ಟ್ 3 ಇಯರ್ಗೆ. ಹೌದು,
2: ಪರ್ ಇಯರ್. ಲಾಸ್ಟ್ 3 ಇಯರ್ಸಲ್ಲಿ 1.2 million ಮೈಗ್ರೆಂಟ್ಸ್.
1: ಹೌದು,
2: 1.2 million, ದಟ್ಸ್ ಹ್ಯೂಜ್.
1: ತುಂಬ ಜಾಸ್ತಿ ಆಯ್ತದೆ.
2: ಇವರು ಕಮ್ಮಿ ಈಗ ಡ್ರಮ್ಯಾಟಿಕ್ ಆಗಿ ಜೀರೋ ಮಾಡೋಕ್ಕಾಗಲ್ಲ ಅದನ್ನ.
1: ಇಲ್ಲ, ಏನಾಗ್ತಿದೆ ಅಂತಂದರೆ ಜೀರೋ ಮಾಡೋಕ್ಕಾಗ್ತಿಲ್ಲ, ಆದರೆ ಪ್ರೆಷರ್ ತುಂಬ ಬಂದ್ಬಿಟ್ಟಿದೆಯಲ್ಲ ಪಾಲಿನ್ ಹ್ಯಾನ್ಸನಿಂದ. ಪಾಲಿನ್ ಹ್ಯಾನ್ಸನ್ ಬಂದರೆ ನಾನು 130 ಇಳಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅವರು. ಅಂದ್ರೆ ಅದು ಅದಕ್ಕೆ ಯಾರು ಆರ್ಗ್ಯೂ ಮಾಡೋಕ್ಕಾಗಲ್ಲ ಅದ್ರ ವಿಚಾರ. ಸೊ ಅವರನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಹೋಗಿ ಇವರು ಮೈಗ್ರೇಷನ್ ಕಮ್ಮಿ ಮಾಡಿ ಇವರು 130 ಇದ್ರೆ ಅಟ್ಲೀಸ್ಟ್ 150-160 ಇಳಿಸ್ಬಿಟ್ರೆ ಹೌಸಿಂಗ್ ಮೇಲೆ ಪ್ರೆಷರ್ ತುಂಬ ಕಮ್ಮಿ ಆಗೋಗುತ್ತಲ್ಲ.
2: ಆಗುತ್ತೆ. ಸಿ, ಅದು ಮಾಡ್ಬೇಕಂತ ಬಹಳ ವರ್ಷದಿಂದ ಮಾತಿದೆ, ಆಗ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದರ್ ಅದರ್ ಇದು ಕ್ಯಾಚ್ 22 ತರ ಲಾಟ್ ಆಫ್ ಮೈ ಆಸ್ಟ್ರೇಲಿಯನ್ಸ್ ಆರ್ ಗೋಯಿಂಗ್ ಔಟ್ ಆಫ್ ವರ್ಕ್ ಫೋರ್ಸ್. ಸೊ ದೇ ನೀಡ್ ಯಂಗ್ಸ್ಟರ್ಸ್ ಟು ಕಮ್ ಅಂಡ್ ವರ್ಕ್ ಅಂಡ್ ಕಾಂಟ್ರಿಬ್ಯೂಟ್ ಸೊ ದಟ್ ದಿ ಪೆನ್ಷನ್ಸ್ ಕ್ಯಾನ್ ಬಿ ಪೇಡ್ ಅಂಡ್ ಯುನೋ ಮೆಡಿಕಲ್ ಇಂಡಸ್ಟ್ರಿ ಕ್ಯಾನ್ ಸರ್ವೈವ್ ಎಲ್ಲ. ಸೊ ಇಟ್ಸ್ ನಾಟ್ ಜಸ್ಟ್ ದಟ್ ದೇ ಲವ್ ಮೈಗ್ರೆಂಟ್ಸ್ ಅಂಡ್ ದೇ ಅಲೋಡ್ 400,000. ಇಟ್ಸ್ ದೇರ್ ಇಸ್ ಲಾಟ್ ಮೋರ್ ಟು ಇಟ್. ಸೊ ಸಡನ್ಲಿ ಯು ಕ್ಯಾನ್ ಡ್ರಾಪ್ ಇಟ್ ಫ್ರಮ್ ಯುನೋ 400 ಆನ್ ಅನ್ ಅವರೇಜ್.
1: ಎರಡು ವರ್ಷ ಆದ್ಮೇಲೆ ಪಾಲಿನ್ ಹ್ಯಾನ್ಸನೇ ಬಂದ್ರೆ ಏನ್ ಮಾಡ್ತೀರಿ?
2: ಮಾಡ್ತಾರೆ, ಬಟ್ ಇಟ್ ಹ್ಯಾವ್ ಇಟ್ಸ್ ಓನ್ ಡಿಫ್ರೆಂಟ್ ಎಫೆಕ್ಟ್ ಟು ಲೈಕ್ ಯುನೋ ಪೆನ್ಷನ್ ಕಮ್ಮಿ ಮಾಡ್ಬೇಕಾಗ್ಬೋದು, ಮೆಡಿಕಲ್ ಫೆಸಿಲಿಟೀಸ್ ಕಮ್ಮಿ ಆಗ್ಬೋದು, ಆ ತರ ದೇ ಹ್ಯಾವ್ ಟು ಕಟ್ ಡೌನ್ ಸಮ್ವೇರ್ ಎಲ್ಸ್. ಸೊ ಇವಾಗ ಇನ್ಪುಟ್ ಕಮ್ಮಿ ಆಯ್ತು ಅಂತ ಹೇಳಿದಾಗ ದೇ ಕ್ಯಾನ್ ಜಸ್ಟ್ ಕೀಪ್ ಯೂಸಿಂಗ್ ದ ಸೇಮ್ ಥಿಂಗ್, ದೇ ವಿಲ್ ಡೂ ಸಮ್ವೇರ್ ಎಲ್ಸ್. ಹಾಗೆ ದಟ್ಸ್ ಎ ಡಿಫ್ರೆಂಟ್ ಸಿನಾರಿಯೋ. ಇಟ್ಸ್ ನಾಟ್ ರಿಲೇಟೆಡ್ ಟು ದ ಬಜೆಟ್, ಬಟ್ ಇಟ್ ಈಸ್ ಅ ಫ್ಯಾಕ್ಟರ್. ಐ ಮೀನ್ ಇಟ್ ಈಸ್ ಅ ಗುಡ್ ಥಿಂಗ್ ಟು ಬಿ ಡಿಸ್ಕಸ್, ಬಟ್ ಇಟ್ಸ್ ನಾಟ್ ಅಫೆಕ್ಟ್ ದ ಬಜೆಟ್ ಇಸ್ ನಾಟ್ ಅಫೆಕ್ಟಿಂಗ್ ದಟ್ ಪರ್ಟಿಕ್ಯುಲರ್ ಬಿಟ್ ಆಸ್ ಆಫ್ ನೌ. ಬಟ್ ಆಸ್ ಆಫ್ ನೌ ಅಸ್ಯೂಮಿಂಗ್ ದಟ್ ದಿ ಮೈಗ್ರೇಷನ್ ದೇ ರೆಡ್ಯೂಸ್, ಈವನ್ ದೆನ್ ದೇ ವಿಲ್ ಬಿ ಹ್ಯೂಜ್ ಶಾರ್ಟೇಜ್. ಐ ಮೀನ್ ದಟ್ಸ್ ವಾಟ್ ವಿ ಕ್ಯಾನ್ ಸಿ ಆಸ್ ಆಫ್ ನೌ.
0: ಈಗ ನಾವು ಭಾರತದಿಂದ ಬಂದವರು ಫಸ್ಟ್ ಹೇಳಿದ್ನಲ್ಲ, ಎರಡು ಸೂಟ್ಗೆ ಸಿಕ್ಕೊಂಡ್ಬರ್ತಾರೆ, ಒಂದು ಅಪಾರ್ಟ್ಮೆಂಟ್ ರೆಂಟ್ ಮಾಡ್ತಾರೆ. ಸೊ ಅದು ರೆಂಟರ್ಸ್ ಬಗ್ಗೆ ಮಾತಾಡಿದ್ವಿ. ಯಾಕೆಂದರೆ ಈಗೇನಾಗ್ತಿದೆ ಅಂದರೆ ರೆಂಟ್ ಆಬ್ವಿಯಸ್ಲಿ ವಿಲ್ ಇನ್ಕ್ರೀಸ್. ಯಾಕೆಂದರೆ ಪೀಪಲ್ ಹೂ ಹ್ಯಾವ್ ಮೇ ಬಿ ಇನ್ನರ್ ಸಬರ್ಬ್ ಓಲ್ಡರ್ ಅಪಾರ್ಟ್ಮೆಂಟ್ಸ್ ಇರ್ಬೋದು, ಇಲ್ಲ ಆಲ್ರೆಡಿ ಹೂ ಆ್ಯಕ್ಚುಲಿ ಇನ್ವೆಸ್ಟೆಡ್, ಏನೋ ಇವಾಗ ನೆಗೆಟಿವ್ ಗೇರಿಂಗ್ ಬರ್ತಿಲ್ಲ ಅಂದರೆ ದೇ ವಿಲ್ ಆ್ಯಕ್ಚುಲಿ ಡಂಪ್ ಇಟ್ ಆನ್ ದ ರೆಂಟರ್ಸ್. ಸೊ ರೆಂಟ್ಗಳು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದು ಇವಾಗ ರೆಂಟಿಂಗ್ ಫೇಸು, ಒಂದು 2 ವರ್ಷನೋ 3 ವರ್ಷನೋ ಇರ್ತಾರೆ, ಏನೋ ಒಂದಷ್ಟು ಸೇವ್ ಮಾಡಿರ್ತಾರೆ ಎಕ್ವಿಟಿ. ಸೊ ದೇ ವಾಂಟ್ ಟು ಎಂಟರ್ ದ ಮಾರ್ಕೆಟ್. So they're looking for a primary place of residence, or you know, there is actually a small percentage who may want to invest as well. Alva. So ega ivaga primary place of residence tagolavaru ivaga munche enagtidru andre competition iddiddu yado investors inda. So they would come back and say that ega enagtide investors are actually going to the taken only by newer properties. But however, ivaga the other properties which were there, which are coming to the market, alva, they are all, you know, mature and more expensive than what they can afford. So hagagi adu kadme aagta ide, adu ondu monne namma area alli ade nortta idde, probably around 15-20% ast drop agide. But is it bought by you know, a first time primary place of resident purchaser? No, it's not. It's still an investor, but ella china inda bandu konkondidare. So adikku ashte alva. I mean, I don't know how that actually makes sense.
1: Yav tara property vichara helta iradu, units helta idiro athwa nelad mele land iro mane helta
0: iradu? Yenga sir, Bengaluru are mostly bandre apartment tagolalla, namma land antane tagidare, yakandre appreciate agutte anbitta.
1: Haudu.
0: So apartment gal of course ella kade ivaga hutta ide, tumbane bartha ide.
1: Adaru bele yav budget or no budget adar bele irta illa
0: elluve. That is correct. So ega investor idu primary place of residence first nan first home buyers ge ivaga munche adondo scheme ittala that stamp duty madaru adella innu idiya
2: innu ide. The problem is adu very limited aa price range alli manegalu sigtala. So unfortunately they have to go for apartments. Nothing wrong with it. Yenare mane badla apartment thobekagutha ashte, but adinnu ide 10,000 grant thosa mane first home buyers ge. ಆಮೇಲೆ ಇದು ಸ್ಟಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಇತ್ತು. ಅಗೇನ್ ಎಕ್ಸಾಮ್ಷನ್ ಐ ಕಾಂಟ್ ರಿಮೆಂಬರ್ ಎಕ್ಸಾಕ್ಟ್ ನಂಬರ್, ಬಟ್ ಅರೌಂಡ್ 800,000 ಏನೋ ಅದು ಸ್ಟಾರ್ಟ್ ಆಗುತ್ತೆ. ಆಮೇಲೆ 1.1 million ಇಟ್ ಫೇಡ್ಸ್ ಔಟ್ ಹಾಗೆ. ಬಟ್ ಈ 1.1 million ಎಲ್ಲಿ ಸಿಗ್ತದೆ ಮನೆ ಅಂತೂ ಎಲ್ಲೂ ಸಿಗ್ತದೆ,
0: ಎಲ್ಲೂ ಸಿಗ್ತದೆ.
2: ಹಾಗಾಗಿ ದೇ ಹ್ಯಾವ್ ಟು ಗೋ ಫಾರ್ ಅಪಾರ್ಟ್ಮೆಂಟ್ಸ್ ಅನ್ಫಾರ್ಚುನೇಟ್ಲಿ.
1: ಅದು ಸಿಡ್ಡಿಲ್ ಮಾತ್ರ 1.1 million ಫಾರ್ ಎಕ್ಸಾಂಪಲ್ ನ್ಯೂ ಕಾಸಲ್ ಹೋದ್ರೆ ಫಸ್ಟ್ ಕ್ಲಾಸ್ ಆಗಿರೋ ಮನೆ ಸಿಕ್ಕಿದ್ದು. ಆದರೆ ನ್ಯೂ ಕಾಸಲ್ ಅಲ್ಲಿ ಯಾರು ಹೋಗ್ತಾ ಇಲ್ಲ ಅಷ್ಟೇ, ಅದು ನಮ್ಮ ಸಮುದಾಯದವರು ಯಾರು ಹೋಗ್ತಾ ಇಲ್ಲ ನ್ಯೂ ಕಾಸಲ್ಗೆ. ತುಂಬಾ ಜನ ಇದ್ದಾರೆ ನಮ್ಮ ಸಮುದಾಯದವರು, ಕನ್ನಡ ಮಾತಾಡೋರೆ ತುಂಬಾ ಜನ.
0: ನ್ಯೂ ಕ್ಯಾಸಲ್ ನ್ಯೂ ಕ್ಯಾಸಲ್ ಸಂಘನೂ ಇದೆ, ಅದು ಹಂಟರ್ ಸಂಘ ಅಂತ ಒಂದು ಇದೆ. ಅದೇ ನಾನೊಂದು ಒಂದಷ್ಟು ರಿಸರ್ಚ್ ಮಾಡ್ತಾ ಇದ್ದೆ. 11 million ಹೌಸ್ ಹೋಲ್ಡ್ಸ್ ಇನ್ ಆಸ್ಟ್ರೇಲಿಯಾ. ಇವಾಗ ಪಾಪ್ಯುಲೇಷನ್ ಎಷ್ಟೇ ಇರ್ಬೋದು, ನಂಬರ್ ಆಫ್ ಪೀಪಲ್ ಹೂ ಓನ್ ಅ ಹೌಸ್ ಇಸ್ 11 million. 7 million ಆಫ್ ದೆಮ್ ಆಕ್ಚುಲಿ ಓನ್ ಅ ಹೌಸ್, ಅಂದರೆ ಇದರ್ ದೇ ಪೇಡ್ ಆಫ್ ದ ಮಾರ್ಟ್ಗೇಜ್ ಆರ್ ಯುನೋ ದೇ ಹ್ಯಾವ್ ಅ ಮಾರ್ಟ್ಗೇಜ್ ಸರ. 3.1 million ಪೀಪಲ್ ರೆಂಟ್. So I think those 3.1 million people will be impacted, and adralli 1.4 million actually receive a Commonwealth rent assistant, 50% of you know the people who rent or either on that or on social housing tara. So investors adaito renters adaito ivaga primary place of residence plus investors, so you know mature people who already have a house, who already have an investing. So our they're not going to venture out, or they may look at opportunities igalva.
2: Adu correct adu yen ant helidre okay ondu temporary age salpa affect agutte, some you know people will be affected, but long term nodidre australia dal for example bere yavdu asset building tara yavdu illa.
0: Illa, correct.
2: In spite of these changes they are bound to buy properties anyway.
0: Exactly.
2: So there is no choice. Hagagi ultimately you know people end up buying. But anyway mane one support drop aitu antittkolli price, they might go for bigger land so that in future they can either subdivide or put a granny athara maadabodu ashte. So hagagi I mean eventually they'll still continue. But temporarily it'll affect. But one thing is health either rent then $2 you know drop agut per week. I mean that's so silly. Like I don't know what modeling they did. It's ridiculous. Nan prakara sikavade jaasti agutte. And what we are not ಇದು ಏನ್ ಮಾತಾಡಿಲ್ಲ ಅಂದ್ರೆ ಇನ್ನೊಂದು ಈ ವಾರದ ಎಫೆಕ್ಟ್. ಈಗಾಗಲೇ ಒಂದು ಮೊನ್ನೆ ನೋಡ್ತಾ ಇದ್ದೆ ನಾನು, ಅಲ್ಯೂಮಿನಿಯಂ ವಿಂಡೋಸ್ ಅದೆಲ್ಲ ಫಾರ್ ಎಕ್ಸಾಂಪಲ್ ಲಾಟ್ ಆಫ್ ಅಲ್ಯೂಮಿನಿಯಂ ಇಸ್ ಯೂಸ್ಡ್, 30% ಇಟ್ ಹಸ್ ಗಾನ್ ಅಪ್. ಬರೀ ಅಲ್ಯೂಮಿನಿಯಂ ಆಮ್ ಟಾಕಿಂಗ್, ಆ ಥರ ಲಾಟ್ ಆಫ್ ಥಿಂಗ್ಸ್ ಆವ್ ಗಾನ್ ಅಪ್ ಇನ್ ವ್ಯಾಲ್ಯೂ ಬಿಕಾಸ್ ಆಫ್ ದಿ ವಾರ್ ಅಂಡ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿದ್ದಕ್ಕೆ ಪೆಟ್ರೋಲ್ ಎಲ್ಲ. ಸೊ ದಟ್ ಆಲ್ಸೋ ವಿಲ್ ಅಫೆಕ್ಟ್ ದಿ ನ್ಯೂ ಪ್ರಾಪರ್ಟಿ ಬಿಲ್ಡ್ಸ್. ಸೊ ಹಾಗಾಗಿ ದಲ್ ಬಿ ಲೆಸ್ ಬಿಲ್ಡ್ಸ್ ಹ್ಯಾಪ್ನಿಂಗ್, ಸೊ ದಟ್ ಈಸ್ ಗೋಯಿಂಗ್ ಟು ಡ್ರೈವ್ ದ
0: ಪ್ರೈಸಸ್ ಅಲ್ವಾ. ಅಂಡ್ ದಿಸ್ ಇಸ್ ಜಸ್ಟ್ ನಾಟ್ ವರ್ಕಬಲ್ ಅಲ್ವಾ. ಇವಾಗ ನೀವು ಹೇಗೆ ನೋಡಿದ್ರೇನು, ಇವಾಗ 50% ಇದ್ದಿದ್ದು ಅನ್ನೋದೇ ವಾಸ್ ಸಮ್ ಕೈಂಡ್ ಆಫ್ ಅನ್ ಅಡ್ವಾಂಟೇಜ್ ಫಾರ್ ಪೀಪಲ್ ಟು ಅಟ್ ಲೀಸ್ಟ್ ಯುನೋ ಬಿ ಮೋಟಿವೇಟೆಡ್ ಟು ಪರ್ಚೇಸ್.
2: ಬಟ್ ಹಂಗೆ ನೋಡಿದ್ರೆ ಮೆಲ್ಬೋರ್ನ್ ಅಲ್ಲಿ they did something which actually worked for them. Like I mean as an investor with 13 properties I'm not happy because it's going to affect me badly. But ond en ant helidre ಅವರು ಲ್ಯಾಂಡ್ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಮೋರ್ ದನ್ 50,000. ಸೊ ಅದು ಇಟ್ ಅಫೆಕ್ಟ್ಸ್ ಬ್ಯಾಡ್ಲಿ. ಫಸ್ಟ್ ಆಫ್ ಆಲ್ ಅಲ್ಲಿ ರೆಂಟ್ ಸ್ವಲ್ಪ ಕಮ್ಮಿ ಕಂಪೇರಿಟಿವ್ಲಿ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್. ಆ ಜೊತೆ 50,000 ಮೇಲೆಲ್ಲ ಇದು ಕೊಡಬೇಕು ಅಂತಂದ್ರೆ ಎವ್ರಿ ಇಯರ್ ಇಟ್ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಇಟ್ ಇಟ್ ಕುಡ್ ಬಿ ಅನದರ್ $2,000-$3,000 ಎಕ್ಸ್ಟ್ರಾ ಫ್ರಮ್ ಕೈಯಿಂದ ಹೋಗುತ್ತೆ. ಸೊ ಹಾಗಾಗ್ಬಿಟ್ಟು ಇಟ್ ಅಲ್ಲಿಗೆ ಇಂಟ್ರೆಸ್ಟ್ ಕಮ್ಮಿ ಆಯಿತು. ಹಾಗಾಗಿ ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಕ್ವೀನ್ಸ್ಲ್ಯಾಂಡ್ ಅಥವಾ ವೆಸ್ಟರ್ನ್ ಆಸ್ಟ್ರೇಲಿಯಾ, ಸೌತ್ ಆಸ್ಟ್ರೇಲಿಯಾ ಅಲ್ಲೆಲ್ಲ. ಸೊ ಹಾಗಾಗಿ ದಟ್ ವರ್ಕ್ ವೆಲ್ ಆಕ್ಚುಲಿ ಫಾರ್ ದಮ್. ದಟ್ ಈಸ್ ಒನ್ ಥಿಂಗ್ ದೇ ಕುಡ್ ಹವ್ ಕನ್ಸಿಡರ್ಡ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ದಿಸ್ ಡ್ರಾಮ್ಯಾಟಿಕ್ ಚೇಂಜಸ್. ಲ್ಯಾಂಡ್ ಟ್ಯಾಕ್ಸ್ ಒಂದು ಕಮ್ಮಿ ಮಾಡಿದ್ರೆ ಇಟ್ ವುಡ್ ಹವ್ ಡೆಫಿನೆಟ್ಲಿ ಎಫೆಕ್ಟೆಡ್ ಅಂಡ್ ಅಚೀವ್ ವಾಟ್ ದೇ ವಾಂಟೆಡ್ ಟು ಅಚೀವ್.
0: ಕರೆಕ್ಟ್. ಈಗ ನೆಗೆಟಿವ್ ಗೇರಿಂಗಲ್ಲಿ ಇವಾಗ ಕಮರ್ಷಿಯಲ್ ಮತ್ತು ಶೇರ್ಸ್ಗೆ ಇಂಪ್ಯಾಕ್ಟ್ ಇಲ್ಲ ಅಂತ. ಸೊ ಶೇರ್ ಪೋರ್ಟ್ಫೋಲಿಯೋ ಆಬ್ಸಲ್ಯೂಟ್ಲಿ ನೋ ಚೇಂಜಸ್?
2: ಇಟ್ ಈಸ್ ಎಫೆಕ್ಟಿಂಗ್ ಅಂದರೆ ಸಿ ಜಿ ಟಿ ಟೂ ಡಿಫ್ರೆಂಟ್ ಕಾಂಪೊನೆಂಟ್ಸ್ ನೆಗೆಟಿವ್ ಗೇರಿಂಗ್.
0: ನೆಗೆಟಿವ್ ಸಿ ಜಿ ಟಿ
2: ನೆಗೆಟಿವ್ ಗೇರಿಂಗ್ ಶೇರ್ಸಲ್ಲಿ ಯಾರು ಜಾಸ್ತಿ ಮಾಡ್ತಾ ಇರಲಿಲ್ಲ, ಬಟ್ ಅಲ್ಲೂ ಮಾರ್ಜಿನ್ ಲೆಂಡಿಂಗ್ ಮಾಡ್ಕೊಂಡು ನೆಗೆಟಿವ್ ಗೇರಿಂಗ್ ಥರ ಸಿಮಿಲರ್ ಟು ದಟ್ ಮಾಡ್ಬೋದು ಬೇಕಾದ್ರೆ. ಬಟ್ ಇದೇ ವೇ ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಇವ್ರು ಮಾಡಿರೋದು ಏನಂದರೆ ಅಫೋರ್ಡಬಿಲಿಟಿ, ಹೌಸಿಂಗ್ ಅಫೋರ್ಡಬಿಲಿಟಿಗೋಸ್ಕರ ಚೇಂಜಸ್ ಮಾಡಿದ್ವಿ ಅಂತ ಹೇಳ್ಕೊಂಬಂದ್ರು. ಬಟ್ ಇಫ್ ದಟ್ ಈಸ್ ದ ಕೇಸ್, ನೀವು ಬೇರೆ ಟ್ರಸ್ಟ್ಗಳಿಗೆ ಮತ್ತು ಶೇರ್ಸ್ಗೆಲ್ಲ ಏನಕ್ಕೆ ಚೇಂಜ್ ಮಾಡಬೇಕಿತ್ತು? ಕಂಪ್ನಿದೆಲ್ಲ ಬೇಕಾಗಿರಲಿಲ್ಲ, ಜಸ್ಟ್ ಟ್ಯಾಕ್ಸ್ ಗ್ರ್ಯಾಬ್ ಮಾಡೋಕೆ ಅಷ್ಟೇ ಇದೆಲ್ಲ. ಸುಮ್ಮನೆ ಅದು ಹೇಳೋಕ್ಕಾಗಲ್ಲ ಅಂತೇಳಿ ಆಮೇಲೆ ಇನ್ನೊಂದು ಫ್ರೇಸ್ ಯೂಸ್ ಮಾಡ್ತಾರೆ ಮಲ್ಟಿಪಲ್ ಟೈಮ್ಸ್, ಐ ಯೂಸ್ ದಟ್ ಫ್ರೇಸ್, ಏನೋ ಇಂಟರ್ ಜನರೇಷನಲ್ ವೆಲ್ತ್ ಅಂತ ಹೇಳಿ. ಐ ಮೀನ್ ನಾನು ಮೈಗ್ರೆಂಟ್, ಐ ಕೇಮ್ ಅರೌಂಡ್ ಏನೋ 28 years ಓಲ್ಡ್ ಇದ್ದಾಗ ಬಂದಿದ್ದು, $50 ಇಟ್ಕೊಂಡು ಬಂದಿದ್ದು. ಸೊ ಐ ಮೀನ್ ಇಟ್ಸ್ ನಾಟ್ ಲೈಕ್ ಫೇರ್ ದಟ್ ನಮ್ಮ ತಾತ ಇರಲಿಲ್ಲ, ನಮ್ಮ ಫಾದರ್ ಇರಲಿಲ್ಲ ಇಲ್ಲಿ. ಇಟ್ಸ್ ನಾಟ್ ಫೇರ್ ಫಾರ್ ದಮ್ ಟು ಯೂಸ್ ದಟ್ ಫ್ರೇಸ್ ಅಂಡ್ ಸೇ ಓ ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇದರ್ ವೇ ಜಸ್ಟ್ ಐ ವಾಂಟೆಡ್ ಮೋರ್. ಸಿ ದೇ ಕುಡ್ ಮ್ಯಾನೇಜ್ ದ ಫೈನಾನ್ಸ್ ಪ್ರಾಪರ್ಲಿ ಬೇರೆ ಕಡೆಯಲ್ಲಿ ಇಂಡಿಯಾ. ಸೊ ಅದು ಇದು ಅಂತೆಲ್ಲ ಮಿಸ್ ಯೂಸ್ ಆಯ್ತು ಸಿಕ್ಕಾಪಟ್ಟೆ. ಅದಕ್ಕೆ ದೇ ಆರ್ ಟ್ರೈಂಗ್ ಟು ಗೆಟ್ ಮನಿ ಬ್ಯಾಕ್ ಥ್ರೂ ಡಿಫ್ರೆಂಟ್ ಮೆಕಾನಿಸಮ್ಸ್ ಅಷ್ಟೇ. ಐ ಮೀನ್ ದಟ್ಸ್ ವಾಟ್
1: ಅದು ನಾರ್ಮಲ್ ಬಿಹೇವಿಯರ್ ತಾನೇ ಇದು. ಫಸ್ಟು ಹಿಂದೂ ಮುಂದು ನೋಡದೆ ಆಮೇಲೆ ಜನಗಳಿಂದ ದುಡ್ಕಿಟ್ಕೊಳ್ಳೋದು ವಾಪಸ್. ತಲತಲಾಂತರದಿಂದ ಬಂದಿರೋ ಅಭ್ಯಾಸ ಇದು.
2: ಆಮೇಲೆ ಇಫ್ ಯು ಲುಕ್ ಅಟ್ ಇಟ್ ಅವ್ರು ಮಾಡಿರೋದೇನು ಒಂಥರ ಹೊಸದು, ರೆವಲ್ಯೂಷನರಿ ಅಲ್ಲ, ಮುಂಚೆ ಅದೇ ಥರ ಇತ್ತು. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ದಟ್ ಈಸ್ ದ ಪ್ರಾಪರ್ ವೇ. ಇಂಡೆಕ್ಸೇಷನ್ ಮಾಡಿ ಅದು ಎಕ್ಸಾಕ್ಟ್ ಆಗಿ ಅವ್ರಿಗೆ ಎಷ್ಟು ಬೆನಿಫಿಟ್ ಆಗಿದೆ ಅಷ್ಟು ಕಟ್ತಾ ಇದ್ರು ಟ್ಯಾಕ್ಸ್ನ ಸಿ ಜಿ ಟಿ ಮಾಡಿದಾಗ, ಇಂಡೆಕ್ಸೇಷನ್ ಮಾಡಿದ್ರೆ ದಟ್ಸ್ ಪ್ರಾಪರ್ ವೇ. ಈಗೇನು ಮಾಡ ಆಮೇಲೆ 1999 ಇದನ್ನು ಚೇಂಜ್ ಮಾಡಿಬಿಟ್ಟು ಜಸ್ಟ್ ಟು ಮೇಕ್ ಇಟ್ ಈಸಿ, ಬಿಕಾಸ್ ಇಟ್ ವಾಸ್ ಎ ಕಂಪರ್ಸಮ್ ಪ್ರೋಸೆಸ್. ಅದು ಕ್ಯಾಲ್ಕುಲೇಟ್ ಮಾಡೋದು ನಾಟ್ ಈಸಿ, ಯು ಹ್ಯಾವ್ ಟು ಟೇಕ್ ದ ಲಾಟ್ ಆಫ್ ಇಯರ್ಸ್ ಆಫ್ ಸಿ ಪಿ ಐ ಇಂಡೆಕ್ಸ್, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಣ. ನಾಟ್ ಇಂಪಾಸಿಬಲ್ ಬಟ್ ಇಟ್ ಟೇಕ್ಸ್ ಲಾಂಗ್ ಟೈಮ್. ಅದು ಈಸಿ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ರು. ಸೊ ಇದೇನಾಗ್ತಾಯಿತ್ತು ಪ್ರಾಬ್ಲಮ್ ಅಂದರೆ 50% ರ್ಯಾಂಡಮ್ಲಿ, 1 year ಇಟ್ಕೊಂಡವ್ರಿಗೂ ಅಷ್ಟೇ, 20 years ಇಟ್ಕೊಂಡವ್ರಿಗೂ ಅಷ್ಟೇ. ದಟ್ ಇಸ್ ಆಕ್ಚುಲಿ ನಾಟ್ ವೆರಿ ಗುಡ್, ಅದು ಅನ್ಫೇರ್. ಈ ಕೆಲವೊಂದು ಜನಕ್ಕೆ ಏನಾಗ್ತಾಯಿತ್ತು, 20 years ಇಟ್ಕೊಂಡಿದ್ರೆ ದೇ ಆ್ಯಕ್ಚುಲಿ ಗಾಟ್ ಲೆಸ್ ಬೆನಿಫಿಟ್ ಈ ಥರ ಮಾಡಿದರೆ. ಬಟ್ ಯಾರು 1-2 years ಚೆನ್ನಾಗಿ ಪ್ರಾಫಿಟ್ ಮಾಡ್ಕೊಂಡ್ರೆ ಅವ್ರಿಗೆ ಬೆನಿಫಿಟ್ ಆಗ್ತಾ ಇತ್ತು.
0: ಕರೆಕ್ಟ್,
2: ಇಟ್ ವಾಸ್ ನಾಟ್ ಫೇರ್ ಬಟ್ ಇಟ್ ವಾಸ್ ಗೋಯಿಂಗ್ ಆನ್, ಪೀಪಲ್ ಡಿಡ್ ದಟ್ ಆಗಿತ್ತು, ಅದು ಬಿಟ್ಬಿಟ್ಟಿರಾಗಿರ್ತದೆ, ಈಗ ಮತ್ತೆ ಚೇಂಜ್ ಮಾಡಿದ್ದಾರೆ. ಈಗ ಒಂದು ಕ್ಯಾಚ್ ಏನಂದ್ರೆ, ವಿಚ್ ಪೀಪಲ್ ಆರ್ ನಾಟ್ ಡಿಸ್ಕಸಿಂಗ್ ಬಟ್ ಇಟ್ ಈಸ್ ಅಫೆಕ್ಟಿಂಗ್ ಬ್ಯಾಡ್ಲಿ, ಈಸ್ ಈಗ ಫಾರ್ ಎಕ್ಸಾಂಪಲ್ ಯಾರೋ 25 years ಇಟ್ಕೊಂಡಿರೋ ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆ ಆಲ್ಮೋಸ್ಟ್ 0 ಆಗ್ಬಿಡ್ತಾ ಇತ್ತು, ಅಂದರೆ ಏನು ಕ್ಯಾಪಿಟಲ್ ಗೇನ್ಸ್ ಇಟ್ಕೊಳ್ಳೋ ಫುಲ್ ಬರ್ತಾ ಇತ್ತು ವಾಪಸ್. ಅದು ಪ್ರಾಬ್ಲಮ್ ಏನಾಗಿದೆ, ಮಿನಿಮಮ್ 30% ಅಂತ ಮಾಡ್ಬಿಟ್ಟು ಅವ್ರಿಗೆ ಕ್ಯಾವಿಯೇಟ್ ಹಾಕಿ. ಸೊ ಈವನ್ ಇಫ್ ಯು 0, ಯು ಸ್ಟಿಲ್ ಎಂಡ್ ಪೇಯಿಂಗ್ 30%. ದಟ್ಸ್ ವೆರಿ ಬ್ಯಾಡ್. ಈಗ ಪಾಪ ಯಾರು ಹಳುಬರು ಇಟ್ಕೊಂಡಿರ್ತಾರೆ, ಏನು ಪ್ರಾಫಿಟ್ ಮಾಡೋಕೆ ಒಂದಿರಲ್ಲ, ಏನೋ ವಯಸ್ಸಾದ್ಮೇಲೆ ನಮ್ಮನ್ನ ನೋಡ್ಕೊಳ್ಳಿ ಮನೆ ಅಂತ ಮಾಡಿರ್ತಾರೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರ ಮಾಡಿರೋದ್ರಿಂದ ಪೀಪಲ್ ಆರ್ ಲೆಸ್ ಇಂಟ್ರೆಸ್ಟೆಡ್ ಇನ್ ಇನ್ವೆಸ್ಟಿಂಗ್ ಫಾರ್ ಲಾಂಗ್ ಟರ್ಮ್, ವಿಚ್ ಮೀನ್ಸ್ ದೇ ಡಿಪೆಂಡ್ ಆನ್ ದಿ ಗವರ್ಮೆಂಟ್ ಫಾರ್ ಪೆನ್ಷನ್ ಅಂಡ್ ಅದರ್ ಥಿಂಗ್ಸ್ ಆಫ್ಟರ್ ದಿ ರಿಟೈರ್ಮೆಂಟ್, ವಿಚ್ ಇಸ್ ಅಗೇನ್ ಪೇನ್ ಫಾರ್ ದಿ ಗವರ್ಮೆಂಟ್. ಫ್ಯೂಚರ್ ಗವರ್ಮೆಂಟ್, ಇವರೇನು ಎಸ್ಕೇಪ್ ಆಗ್ಬಿಡ್ತಾರೆ, ಯಾರೋ ಮುಂದೆ ಬರೋ ಗವರ್ಮೆಂಟ್ ಒದ್ದಾಡುತ್ತೆ, ವಿಚ್ ಇಸ್ ಬ್ಯಾಡ್.
0: ಯಾಕಂದ್ರೆ ಜಾನಿ ಹಾವರ್ಡ್ ಇದ್ದಾಗ ಐ ಥಿಂಕ್ ಇಟ್ ವಿ ವರ್ ಇನ್ ಸರ್ಪ್ಲಸ್.
2: ಸರ್ಪ್ಲಸ್, ದಟ್ ಈಸ್ ಐ ಮೀನ್ 99. ಐ ಮೀನ್ ಆಫ್ ಕೋರ್ಸ್ ದೇ ಸೋಲ್ಡ್ ಸಮ್ ಅಸೆಟ್ಸ್ ಎಲ್ಲ ಮಾಡಿದ್ರು, ಕಾಮನ್ವೆಲ್ತ್ ಬ್ಯಾಂಕ್, ಟೆಲ್ಸ್ಟ್ರಾ ಎಲ್ಲ. ಬಟ್ ಇರೆಸ್ಪೆಕ್ಟಿವ್ ಆಫ್ ದಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಇಟ್ ವುಡ್ ಹ್ ಬೀನ್ ಅಮೇಸಿಂಗ್. ಬಟ್ ಇದು ಮಿಸ್ ಯೂಸ್ ಮಾಡಿ ಈಗ 1.2 ರಫ್ಲಿ, ಐ ಮೀನ್ 1.2 trillion ಡೆಫಿಸಿಟ್ ಅಂದ್ರೆ $65-66 billion ಜಸ್ಟ್ ಗೋಸ್ ಫಾರ್ ಇಂಟ್ರೆಸ್ಟ್, ವಿಚ್ ಅವರ್ ಕಿಡ್ಸ್ ಅಂಡ್
0: ಯುವರ್ ಕಿಡ್ಸ್ ಪೇ ಇಂಪ್ಯಾಕ್ಟೆಡ್,
2: ವಿಚ್ ಇಸ್ ನಾಟ್ ವೆರಿ ಗುಡ್ ಫಾರ್ ದಿ ಎಕಾನಮಿ ಇನ್ ಲಾಂಗ್ ಟರ್ಮ್. ಸ್ಟಿಲ್ ಮಚ್ ಬೆಟರ್ ದನ್ ಅಮೆರಿಕಾ, ಬಟ್ ಸ್ಟಿಲ್ ಗೋಯಿಂಗ್ ಟು ವರ್ಡ್ಸ್ ಅ ಬನಾನಾ ರಿಪಬ್ಲಿಕ್.
0: ಬಟ್ ಏನು ಬೇಜಾರಾಗುತ್ತೆ ಅಂದರೆ, ಈಗ ನೆಕ್ಸ್ಟ್ ಜನರೇಷನ್ ಇವಾಗ ಇವನ್ ಟು ಅಫೋರ್ಡ್ ಅ ಹೌಸ್ ಇವಾಗ ಇನ್ನರ್ ಸಬರ್ಬ್ ಸಬರ್ಬಲ್ಲಿ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಈಗ ಸಂಬಳಗಳು ಅಷ್ಟಿಲ್ಲ ಅವ್ರಿಗೆ, ಇವನ್ ಬ್ಯಾಕಿಂಗ್ ಇದ್ರೆ ತುಂಬಾನೇ ಕಷ್ಟ.
2: ಬಟ್ ನಂದು ಒಂದು ಪಾಯಿಂಟ್ ಏನಂದ್ರೆ, ಅಲ್ಲಿ ಫಾರ್ ಎಕ್ಸಾಂಪಲ್ ಬಹಳ ಜನ ಕೇಳಿದೀನಿ ಎಲ್ಲ ನಂತರ ಹೇಳ್ತಾರೆ, ಮೂರ್ತಿ ಸರ್ ಹೀಗೆ ತುಂಬಾ ವೆರಿ ಅಪ್ಸೆಟ್, ಹಾಗೆ ಮನೆ ತಗೊಳಕ್ ಆಗಲ್ಲ, ಆಫ್ಟ್ ಗೋ ಏನೋ 35 minutes ಅವೇ ಹಾಗೆ ಅಂತೆಲ್ಲ ಹೇಳ್ತಾ, ಏನಪ್ಪ ತಗೊಳಕ್ ಟ್ರೈ ಮಾಡ್ತಾ ಇದ್ರೆ ಅಂದ್ರೆ, ಓಕೆ 4-bedroom ಡಬಲ್ ಗ್ಯಾರೇಜ್ ಓನ್ಲಿ ಅಂತ. ಓಕೆ ಅಪ್ಪ ನೀವು ಎಲ್ಲಿಂದ ಬಂದಿದ್ದು? ಮುಂಬೈಯಿಂದ ಬಂದಿದ್ದು. ಅಲ್ಲಿ ಮನೆ ಇತ್ತಂದ್ರೆ, ಇಲ್ಲ ಇಲ್ಲ ಇವರ್ ಇನ್ ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್, ಎಲ್ಲ ಹತ್ರ ಸಿಟಿಲಿ ಇತ್ತು, ಇಲ್ಲ 1 hour ಅಂತ. ಸಿ 1 hour ಸಿಟಿ ಅಂತ ಇರ್ತಾರೆ, ಬಟ್ ಇಲ್ಲಿ ಬಂದಾಗ ದೇ ಆಲ್ ವಾಂಟ್ ಟು ಲಿವ್ 30 minutes ಅವೇ. ದಿಸ್ ಇಸ್ ಒನ್ ಆಫ್ ದ ಟಾಪ್ 10 cities ಇನ್ ದ ವರ್ಲ್ಡ್. ಅಂಡ್ ದೇ ವಾಂಟ್ ಟು ಯುನೋ ಬೈ ಸಮ್ ಸೋ ಕ್ಲೋಸ್ ಟು ಸಿಟಿ ವಿತ್ ಇನ್ 30 ಮಿನಿಟ್ಸ್ ಅಂಡ್ ದೇ ವಾಂಟ್ ಎ 4 ಬೆಡ್ರೂಮ್ ಡಬಲ್ ಗ್ಯಾರೇಜ್ ಹೌಸ್ ಐ ಮೀನ್ ಎಕ್ಸ್ಪೆಕ್ಟೇಷನ್ಸ್ ಆಲ್ಸೋ ಹ್ಯಾವ್ ಟು ರೀಸೆಟ್ ಸೊ ಅಪಾರ್ಟ್ಮೆಂಟ್ಸ್ ಕಮಿಂಗ್ ಸಿಗುತ್ತೆ ದೇ ಕ್ಯಾನ್ ಸ್ಟಿಲ್ ಬೈ ಅಫೋರ್ಡ್
1: ಇಂದ ಅಪಾರ್ಟ್ಮೆಂಟಲ್ಲಿ ಇರೋದು ಅಥವಾ ಅಪಾರ್ಟ್ಮೆಂಟ್ ಕೊಂಡ್ಕೊಳ್ಳೋದ್ರೊಳಗೆ ಏನು ತೊಂದರೆ ಇಲ್ಲ ಅದು ಏನಾಗುತ್ತೆ ಅಪಾರ್ಟ್ಮೆಂಟ್ ಯಾತಕ್ಕೆ ಜನ ತೊಗೊಳ್ಳಲ್ಲ ಅಂತಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರಲ್ಲ ಅದಕ್ಕೆ ನೀವು ಅಕಸ್ಮಾತ್ ಯಾವ್ದಾದ್ರು ತೊಂದರೆ ಬಂದು ಮನೆ ಮಾರಬೇಕು ಅಂದರೆ ನೀವು ನೆಲ ಇರೋ ಮನೆ ತೊಗೊಂಡಿದ್ರೆ ಅದನ್ನು ಮಾರಕ್ಕೆ ಹೋದರೆ ಯು ಆರ್ ರೀಸನಬ್ಲಿ ಗ್ಯಾರಂಟೀಡ್ ಸ್ವಲ್ಪ ದುಡ್ಡು ಬರುತ್ತೆ ನಿಮಗೆ ಅಂತ ಅಪಾರ್ಟ್ಮೆಂಟ್ ಇದ್ರೆ 10-15-20 ವರ್ಷ ಆದಮೇಲೂ ಒಂದೇ ಒಂದು ಡಾಲರು ಜಾಸ್ತಿ ಆಗದೆ
2: ಅಪಾರ್ಟ್ಮೆಂಟ್ ಬೆಸ್ಟ್ ಡಿಸಗ್ರಿ ಶಶಿಕಾಂತ್ ನಂದು ಐ ಮೀನ್ ಅಬೌಟ್ 6 ಅಪಾರ್ಟ್ಮೆಂಟ್ಸ್ ಇದೆ ದೇ ಆಲ್ ಡಬಲ್ಡ್ ಇನ್ ವ್ಯಾಲ್ಯೂ ಇನ್ ಅಬೌಟ್ 10 ಇಯರ್ಸ್ I mean, it won't appreciate as quickly as a house, I agree.
1: Mm.
2: But the other benefits, for example, depreciation benefit is the apartment, which is amazing. Mm. Much better than the house because you claim depreciation on your pool and lift and, you know, common areas. Amale, idu nimge rental return for the amount invested for 600,000 and 600,000 thodi. Manege
1: 600,000.
2: Jaasti barutte. So over the period of time, it's nullifies, but of course capital gains matra nodadaga you are always better off with a house that is my preference but idu not too bad of
1: actually 10 varshadinda 2015 rinda 2025 tanka ಒಂದೇ ಒಂದು ಡಾಲರು ಜಾಸ್ತಿ ಆಗಿಲ್ಲದೆ ಇರೋ ಅಪಾರ್ಟ್ಮೆಂಟು ಇಲ್ಲ ಸಿಡ್ನಿಲೇ ಸಿಡ್ನಿ ರೈಲ್ವೆ ಸ್ಟೇಷನ್ ಹತ್ರನೇ ಇರೋ ಅಪಾರ್ಟ್ಮೆಂಟ್ಗಳು ತುಂಬ ಇವೆ ತುಂಬ ಕಡೆ
2: ರಾಂಗ್ ಆಗಿ ರಿಸರ್ಚ್ ಮಾಡ್ದಲ್ಲೇ ತಗೊಂಡಿರೋ ನಾವೇನು ಮಾಡೋಕ್ಕಾಗಲ್ಲ ಬಟ್ ಅಸ್ಯೂಮಿಂಗ್ ಪ್ರಾಪರ್ ರಿಸರ್ಚ್ ಏನಕ್ಕೆ ಎಲ್ಲಿ ತೊಗೋಬೇಕು ಏನಕ್ಕೆ ತೊಗೋಬೇಕಂತ ಮಾಡ್ಬೋದು ಇನ್ನೊಂದು ಒಳ್ಳೆ ಇದಿದೆ ನಂದು ಪಾಯಿಂಟ್ ದೇ ಹ್ಯಾಡ್ ದಿಸ್ ಸ್ಕೀಮ್ ಬಟ್ ಇಟ್ಸ್ ನಾಟ್ ದೇರ್ ಇಫ್ ದೇರ್ ಇಸ್ ಟೈಮ್ ಲೆಟ್ ಮೀ ನೋ ಐಲ್ ಡಿಸ್ಕಸ್ ದಟ್
0: ಏನು ಮಾಡೋಣ ಅಂದರೆ ಒಂದು ಹಾಡು ಕೇಳೋಣ ಅದಾದಮೇಲೆ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ
2: ಶೋರ್ ಶೋರ್ ಶೋರ್
0: ಮೇಡಮ್ ಒಂದು ವರ್ಷ

0: ಒಂದು ದೂರವಾಣಿ ಕರೆ ಬಂದಿದೆ ಈಗ. ಶ್ರೀಮತಿ ನಂದಾ ಶಿರೋಲ್, ಸಿಡ್ನಿ ಕನ್ನಡ ಸಂಘ ಪ್ರೆಸಿಡೆಂಟ್ ಫೋನ್ ಮಾಡಿದ್ದಾರೆ. ನಮಸ್ಕಾರ ಮೇಡಮ್.
1: ನಮಸ್ಕಾರ ಮಹೇಶ್ ಅವರೇ. ಎಲ್ಲ ಸಿಡ್ನಿ ಕನ್ನಡ ವಾಣಿ ತಂಡಕ್ಕೂ ಹಾಗೂ ಶ್ರೋತೃ ಬಾಂಧವರಿಗೂ ನಮಸ್ಕಾರ. ನಿಮ್ಮೊಂದಿಗೆ ಒಂದು ವಿಶೇಷವಾದಂತಹ ಒಂದು ಸಂಗತಿಯನ್ನು ಹಂಚ್ಕೋಬೇಕು ಅನ್ಕೊಂಡಿದ್ದೆ. ಸಿಡ್ನಿ ಕನ್ನಡ ಸಂಘ ಜುಲೈ 11ರಂದು ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನ ಏರ್ಪಡಿಸಿತ್ತು. ಅನ್ಫಾರ್ಚುನೇಟ್ಲಿ ಹಿನ್ನೆಲೆಯಲ್ಲಿ ಸಂಗೀತ ರವೀಂದ್ರನಾಥ್ ಅವರು ಫ್ಯಾಮಿಲಿ ಎಮರ್ಜೆನ್ಸಿ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ಬರಲಾಗುತ್ತಿಲ್ಲ. ಅದರಿಂದಾಗಿ ಇದೇ ಕಾರ್ಯಕ್ರಮವನ್ನ ನಾವು ಅಂದರೆ ಸಿಡ್ನಿ ಕನ್ನಡ ಸಂಘವು ಹೊಸ ಒಂದು ತಾರೀಖಿಗೆ ಅಥವಾ ಡೇಟ್ಗೆ ಏರ್ಪಡಿಸ್ತೇವೆ. ಅದರ ಹೊಸ ವಿವರ 14th November 2026 ವರೆಗೂ ಮುಂದಿಡಲಾಗಿದೆ. ಇನ್ನು ಹೆಚ್ಚಿನ ವಿವರಗಳಿಗಾಗಿ ತಾವೆಲ್ಲ ಸಿಡ್ನಿ ಕನ್ನಡ ವಾಣಿನ ಫಾಲೋ ಮಾಡ್ಬಿಟ್ಟು ಮಾಡ್ತಾ ಇರ್ಬೇಕಾದ್ರೆ ಹೆಚ್ಚಿನ ವಿವರಗಳನ್ನ ನಾವು ಬಂದು ಪ್ರಸ್ತುತಪಡಿಸ್ತಾ ಇದೀವಿ ಪಡಿಸ್ತೀವಿ.
0: ಆಮೇಲೆ ಅದೇ ಮಕ್ಕಳ ದಿನಾಚರಣೆ ಅಂದ್ಬಿಟ್ಟು ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ನೀವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನಡೆಸಿದ್ದೀರಿ ಅಂತ ಗೊತ್ತಾಯ್ತು.
1: ಹೌದು, ಅದೇ 14th November ಅಲ್ಲಿ ಸಂಗೀತ ರವೀಂದ್ರನಾಥ್ ಅವರ ಜೊತೆಗೆ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮನ ಪ್ರತಿ ವರ್ಷ ಸಿಡ್ನಿ ಕನ್ನಡ ಸಂಘ ಆಚರಿಸೋತ್ತರ ಅದನ್ನ ಮುಂದೂಡ್ತಾ ಅದನ್ನು ಕೂಡ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಎಲ್ಲ ವಿವರಗಳನ್ನ ನಾವು ವಾಟ್ಸಪ್ ಮೂಲಕ ಈಗಾಗಲೇ ಫ್ಲೈಯರ್ನ ಕಳಿಸಾಗಿದೆ. ಸೊ ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ಅಲ್ಲಿ ಕೊಟ್ಟಿರೋಂಥ ಫೋನ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಿನಂತಿ.
0: ಖಂಡಿತ ಮೇಡಮ್, ಅದೇ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, 11 July 2026 ಸಿಡ್ನಿ ಕನ್ನಡ ಸಂಘ ಅವರು ಸಂಗೀತ ರವೀಂದ್ರನಾಥ್ ಅವರ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವರು ಸಂಗೀತ ರವೀಂದ್ರನಾಥ್ ಅವರು ಸಮ್ ಪರ್ಸ್ನಲ್ ಪ್ರಾಬ್ಲಮ್ ಇಂದ ಅವರಿಗೆ ಟ್ರಾವೆಲ್ ಮಾಡೋಕೆ ಆಗ್ತಿಲ್ಲ. ಈಗ ಆ ಪ್ರೋಗ್ರಾಮ್ನ 14th November 2026 5 ಗಂಟೆಗೆ ಇಟ್ಕೊಂಡಿದೆ. ಅದರ ಜೊತೆ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ವೈವಿಧ್ಯ ಯಾವುದು
1: ಕಾರ್ಯಕ್ರಮಗಳು
0: ಕೂಡ
1: ಹಾಗೂ ಮಕ್ಕಳ ದಿನಾಚರಣೆ ಮತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೀವಿ. ಸೊ ದಯವಿಟ್ಟು ತಮ್ಮೆಲ್ಲರೂ ಸಹಕಾರ ಅದಕ್ಕಿರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ.
0: ಅದೇ ಅದಕ್ಕೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇವಾಗ ನೀವು ಮಾಡ್ತಾ ಇದ್ದೀರಾ ಬಿಟ್ವೀನ್ ನಾವು ನಮ್ಮ. ಧನ್ಯವಾದಗಳು ಮೇಡಮ್. ಇಲ್ಲ ಹೇಳಿ.
1: ನಮಸ್ಕಾರ. ಇಲ್ಲ ನಮಸ್ಕಾರ ಎಲ್ರಿಗೂ.
0: ಓಕೆ, ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು.

0: ಕಳೆದ ಕೆಲವು ವಾರಗಳಿಂದ ನಾವು ವ್ಯಕ್ತಿ ವಿಶೇಷ ಅಂತ ಒಂದು ಕಾರ್ಯಕ್ರಮ ತರ್ತಾ ಇದ್ದೀವಿ, ಅಂಕಣ ತರ್ತಾ ಇದ್ದೀವಿ. ಈ ವಾರದ ವ್ಯಕ್ತಿ ವಿಶೇಷ ಕಾರ್ಯಕ್ರಮ ಈಗ ಕೇಳೋಣ.
1: ಒಬ್ಬ ವ್ಯಕ್ತಿ ಒಂದು ಸಾಧನೆ ಒಂದು ಸ್ಫೂರ್ತಿ, ಸಿಡ್ನಿ ಕನ್ನಡ ವಾಣಿಯಲ್ಲಿ ಈ ವಾರದ ವ್ಯಕ್ತಿ ವಿಶೇಷ.
2: ಕನ್ನಡ ಬಾಂಧವರಿಗೆಲ್ಲ ನಮಸ್ಕಾರ, ನಾನು ಶಶಿಕಾಂತ ಮಾತಾಡ್ತಾ ಇರೋದು. ನಿನ್ನೆ ಜೂನ್ 27ನೇ ತಾರೀಕು ನಮ್ಮ ಹೆಮ್ಮೆಯ ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಗ್ಲೋಬಲ್ ಸಿಟಿ ಅಂತಾನೆ ಹೆಸರಾಗಿರೋ ನಮ್ಮ ಬೆಂಗಳೂರಿಗೆ ಒಂದು ವಿಶೇಷವಾದ ದಿನ. ಹೌದು, ಅಂದು ಈ ಅದ್ಭುತ ಮಹಾನಗರದ ಕನಸು ಕಂಡು ಇದನ್ನು ಕಟ್ಟಿ ಬೆಳೆಸಿದ ಮಹಾನಾಯಕ ನಾಡಪ್ರಭು ಕೆಂಪೇಗೌಡರ ಜನ್ಮದಿನ. ನಾವು ದಿನ ಓಡಾಡೋ ಮೆಜೆಸ್ಟಿಕ್, ಶಿವಾಜಿನಗರ, KR ಮಾರ್ಕೆಟ್ ಎಲ್ಲರ ಹಿಂದೆಯೂ ಒಬ್ಬ ಮಹಾಪುರುಷನ ದೂರದೃಷ್ಟಿ ಇದೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ 16ನೇ ಶತಮಾನಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಕೆಂಪೇಗೌಡರು ಅಂದು ಬೆಂಗಳೂರನ್ನು ಹೇಗೆ ಕಟ್ಟಿದ್ರು ಅಂತ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಯಲಹಂಕ ನಾಡಪ್ರಭುಗಳ ವಂಶದಲ್ಲಿ ಕೆಂಪನಂಜೇಗೌಡ ಮತ್ತು ಲಿಂಗಾಂಬೆಯವರ ಮಗನಾಗಿ ಕೆಂಪೇಗೌಡರು ಜನಿಸಿದ್ರು. ಅವರು ಕೇವಲ ಒಬ್ಬ ಯೋಧನಾಗಿರಲಿಲ್ಲ, ಅದ್ಭುತ ಆಡಳಿತಕಾರ ಮತ್ತು ಪರಿಸರ ಪ್ರೇಮಿ ಕೂಡ ಆಗಿದ್ರು ಅಂತ ನಮ್ಮ ಎಷ್ಟು ಜನಕ್ಕೆ ಗೊತ್ತೋ, ನಮ್ಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲ. ನಾಡಪ್ರಭು ಕೆಂಪೇಗೌಡರು ಕ್ರಿಸ್ತಶಕ 1510 ಜೂನ್ 27ರಂದು ಯಲಹಂಕದಲ್ಲಿ ಜನಿಸಿದರು. ಇವರ ಮನೆತನ ಮೊಸರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾಗಿತ್ತು. ಕೆಲವು ದಾಖಲೆಗಳ ಪ್ರಕಾರ ತಂದೆಯ ಬಳಿಕ ಕ್ರಿಸ್ತಶಕ 1531ರಲ್ಲಿ ಯಲಹಂಕ ನಾಡಿನ ಪಾಳ್ಯಗಾರರಾಗಿ ಕೆಂಪೇಗೌಡರು ಅಧಿಕಾರ ವಹಿಸಿಕೊಂಡರು. ಕೆಂಪೇಗೌಡರು ಬಾಲ್ಯದಲ್ಲೇ ಅತ್ಯಂತ ಚುರುಕು ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿದ್ದರು. ಇವರಿಗೆ ಹೆಸರುಘಟ್ಟದ ಬಳಿ ಇರುವ ಐವರ ಕಂದಪುರ ಅಂದರೆ ಐಗೊಂಡಪುರ ಎಂಬ ಹಳ್ಳಿಯ ಗುರುಕುಲದಲ್ಲಿ ಸುಮಾರು 6 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿಸಲಾಯಿತು. ಅಲ್ಲಿ ಅವರು ಅಂದಿನ ರಾಜಕುಮಾರರಿಗೆ ಅಗತ್ಯವಾಗಿದ್ದ ರಾಜನೀತಿ, ಅರ್ಥಶಾಸ್ತ್ರ, ಯುದ್ಧ ಕಲೆ, ವಿವಿಧ ಭಾಷೆಗಳು ಮತ್ತು ಶಾಸ್ತ್ರಗಳನ್ನು ಅತ್ಯಂತ ಪ್ರಾವೀಣ್ಯತೆಯಿಂದ ಕಲಿತರು. ಒಮ್ಮೆ ಕೆಂಪೇಗೌಡರು ತಮ್ಮ ಮಂತ್ರಿಗಳು ಮತ್ತು ಸೈನಿಕರ ಜೊತೆಗೆ ಬೇಟೆ ಆಡಲು ಹೊರಟಾಗ ಒಂದು ಆಶ್ಚರ್ಯಕರ ದೃಶ್ಯ ನೋಡುತ್ತಾರೆ. ಒಂದು ಪುಟ್ಟ ಮೊಲ ತನ್ನನ್ನು ಬೇಟೆಯಾಡಲು ಬಂದ ಒಂದು ದೊಡ್ಡ ಬೇಟೆ ನಾಯಿಯನ್ನೇ ಎದುರಿಸಿ ಓಡಿಸಿರುತ್ತೆ. ಹೌದು, ಇದನ್ನು ಗಂಡು ಭೂಮಿ ಅಥವಾ ವೀರಭೂಮಿ ಅಂತ ಕರೆದ ಗೌಡರು ಅಲ್ಲೇ ತಮ್ಮ ಹೊಸ ರಾಜಧಾನಿಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದುವೇ 1537ರಲ್ಲಿ ಆರಂಭವಾದ ನಮ್ಮ ಇಂದಿನ ಬೆಂಗಳೂರು. ಈಗಿನ ಕಾಲದ ಇಂಜಿನಿಯರ್ಗಳು, ಅರ್ಬನ್ ಪ್ಲಾನರ್ಗಳು ತಲೆ ಕೆಡಿಸಿಕೊಳ್ಳೋದನ್ನು ಕೆಂಪೇಗೌಡರು 500 ವರ್ಷಗಳ ಹಿಂದೆಯೇ ಯೋಚನೆ ಮಾಡಿದ್ರು ಅಂದರೆ ನಂಬಲಸಾಧ್ಯದ ಒಂದು ನಿಜ. ನಗರ ನಿರ್ಮಾಣಕ್ಕೆ ಮುನ್ನ ಅವರು 4 ದಿಕ್ಕುಗಳಿಗೂ 4 ಎತ್ತುಗಳನ್ನು ಬಿಟ್ಟು ಅವು ಚಲಿಸಿದ ಜಾಗವನ್ನು ಗುರುತಿಸಿ ನಗರದ ಗಡಿಯನ್ನು ನಿರ್ಧರಿಸಿದರು. ಇವತ್ತಿಗೂ ನಾವು ನೋಡುವ ಮೆಜೆಸ್ಟಿಕ್ ಹತ್ತಿರದ ಕೆಂಪೇಗೌಡ ಗೋಪುರ, ಲಾಲ್ಬಾಗ್ ಗೋಪುರ, ಹಲಸೂರು ಗೋಪುರಗಳು ಅಂದಿನ ನಗರದ ಗಡಿಗಳಾಗಿದ್ದವು. ಇನ್ನು ಬೆಂಗಳೂರಿಗೆ ಸಮುದ್ರ ಇಲ್ಲೋ ಅಲ್ವೇ, ಹಾಗೆ ಯಾವ ದೊಡ್ಡ ನದಿನೂ ಹತ್ರನೇ ಇಲ್ಲ. ಹಾಗಾದರೆ ಜನರಿಗೆ ನೀರೆಲ್ಲಿಂದ ಸಿಗ್ತಿತ್ತು? ಇಲ್ಲಿದೆ ನೋಡಿ ಕೆಂಪೇಗೌಡರ ಅಸಲಿ ಮಾಸ್ಟರ್ ಮೈಂಡ್. ಅವರು ಬೆಂಗಳೂರನ್ನು ಕೆರೆಗಳ ನಗರಿಯನ್ನಾಗಿ ಮಾಡಿಬಿಟ್ರು. ನಗರದ ಸುತ್ತಮುತ್ತ 100 ಕೆರೆಗಳನ್ನು ತೋರಿಸಿದರು. ಮಳೆ ನೀರು ವ್ಯರ್ಥವಾಗದೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹರಿಯುವಂತೆ ಅದ್ಭುತವಾದ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಿದ್ರು. ಕೆಂಪಾಂಬುದಿ ಕೆರೆ, ಧರ್ಮಾಂಬುದಿ ಕೆರೆ ಅಂದರೆ ಇವತ್ತಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಎಲ್ಲಿದೆಯೋ ಅದೇ ಜಾಗ, ಹಲಸೂರು ಕೆರೆ, ಹೀಗೆ ಹತ್ತಿರ 100 ಕೆರೆಗಳನ್ನು ನಿರ್ಮಿಸಿ ಬೆಂಗಳೂರಿಗೆ ನೀರಿನ ಕೊರತೆಯೇ ಬಾರದಂತೆ ನೋಡಿಕೊಂಡ್ರು. ಇವತ್ತು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಮಾತಾಡ್ತಾ ಇದ್ದೀವಿ, ಆದರೆ ಗೌಡರು ಅಂದೇ ಪ್ರಕೃತಿಯನ್ನು ಆರಾಧಿಸಿದ್ರು. ಕೆಂಪೇಗೌಡರು ಕೇವಲ ಬೆಂಗಳೂರನ್ನು ಕಟ್ಟಿದ್ದಲ್ಲದೆ ಒಬ್ಬ ಮಹಾನ್ ಆಡಳಿತಕಾರನಾಗಿ ಅನೇಕ ಜನಪದ ಕಾರ್ಯಗಳನ್ನು ಸಹ ಮಾಡಿದರು. ಮೊದಲನೇದಾಗಿ ಬೆಂಗಳೂರು ಪೇಟೆಯ ನಿರ್ಮಾಣ 1537ರಲ್ಲಿ. ಅವರು ವ್ಯಾಪಾರಕ್ಕೆ ತುಂಬ ಮಹತ್ವ ಕೊಟ್ಟಿದ್ದರು. ಬೇರೆ ಬೇರೆ ವೃತ್ತಿಯ ಜನರಿಗೆ ಪ್ರತ್ಯೇಕ ಪೇಟೆಗಳನ್ನು ನಿರ್ಮಿಸಿದ್ರು. ಇವತ್ತಿಗೂ ನಾವೆಲ್ಲ ಶಾಪಿಂಗ್ ಹೋಗೋ ಪೇಟೆಗಳ ಹೆಸರು ನಿಮಗೆಲ್ಲ ನೆನಪಿದೆಯಲ್ಲ. ವಿಜಯನಗರದ ಅರಸರಾದ ಅಚ್ಯುತರಾಯರ ಅನುಮತಿ ಪಡೆದು ಮಣ್ಣಿನ ಕೋಟೆ ಕಟ್ಟಿ ಒಳಗಡೆ ಆಯಾ ವೃತ್ತಿಯ ಜನರಿಗೆ ತಕ್ಕಂತೆ ಅಕ್ಕಿ ಮಾರುವವರಿಗೆ ಅಕ್ಕಿಪೇಟೆ, ಹತ್ತಿ ವ್ಯಾಪಾರಕ್ಕೆ ಅರಳೆಪೇಟೆ, ಬಳೆ ಮಾರುವವರಿಗೆ ಬಳೆಪೇಟೆ, ರೇಷ್ಮೆ ನೇಕಾರರಿಗೆ ತಿಗಳರಪೇಟೆ ಮುಂತಾದ ಪೇಟೆಗಳನ್ನು ವ್ಯವಸ್ಥಿತವಾಗಿ ನಿರ್ಮಿಸಿದರು. ಏನು ಅದ್ಭುತವಾದ ಪ್ಲಾನಿಂಗ್ ಅಲ್ವಾ ಗೌಡ್ರದು. ಎರಡನೇದಾಗಿ ಕೆರೆಗಳ ಸರಪಳಿ ತಂತ್ರಜ್ಞಾನ. ಬೆಂಗಳೂರಿನ ನೀರಿನ ದಾಹ ನೀಗಿಸಲು ಧರ್ಮಾಂಬುದಿ, ಕೆಂಪಾಂಬುದಿ, ಹಲಸೂರು, ಸಂಪಂಗಿ ಸೇರಿದಂತೆ ನೂರಾರು ಕೆರೆಗಳನ್ನು ತೋರಿಸಿದ್ರು. ಮೊದಲೇ ಹೇಳಿದಾಗೆ ಒಂದು ಕೆರೆ ತುಂಬಿದರೆ ಅದರ ಕೋಡಿ ನೀರು ಮತ್ತೊಂದು ಕೆರೆಗೆ ಸೇರುವಂತಹ ವಿಶಿಷ್ಟ ನೀರು ಸರಪಳಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು. ನೋಡಿ, ಇಂಜಿನಿಯರಿಂಗ್ ಎಕ್ಸ್ಪರ್ಟೀಸ್ ಆಗಿತ್ತು ಆ ಕಾಲದಲ್ಲಿ. ಮೂರನೇದಾಗಿ ಸಾಮಾಜಿಕ ಸುಧಾರಣೆ. ಅಂದಿನ ಕಾಲದಲ್ಲಿ ಮೊಸರು ಒಕ್ಕಲಿಗ ಸಮುದಾಯದಲ್ಲಿ ಮದುವೆಯಾಗದ ಹೆಣ್ಣು ಮಕ್ಕಳ ಕೊನೆ ಎರಡು ಬೆರಳುಗಳನ್ನು ಕತ್ತರಿಸುವ ಬಂದಿ ದೇವರು ಎಂಬ ಕ್ರೂರ ಪದ್ಧತಿ ಇತ್ತು. ಕೆಂಪೇಗೌಡರು ಇದನ್ನು ಕಡ್ಡಾಯವಾಗಿ ನಿಷೇಧಿಸುವ ಮೂಲಕ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದರು. ನಾಲ್ಕನೇದು ದೇವಾಲಯಗಳ ನಿರ್ಮಾಣ. ಬಸವಗುಡಿಯ ಪ್ರಸಿದ್ಧ ದೊಡ್ಡ ಗಣೇಶ ಹಾಗೂ ಎತ್ತು ಅಂದರೆ ಬಸವಣ್ಣ ಪ್ರಾಣಿ ದೇವಾಲಯ, ಗವಿ ಗಂಗಾಧರೇಶ್ವರ ದೇವಾಲಯ, ಹಲಸೂರಿನ ಸೋಮೇಶ್ವರ ದೇವಾಲಯಗಳನ್ನು ನಿರ್ಮಿಸಿದರು ಅಥವಾ ಜೀರ್ಣೋದ್ಧಾರ ಮಾಡಿದರು. ಕೆಂಪೇಗೌಡರು ಹಲವಾರು ವರ್ಷಗಳ ಕಾಲ ದಕ್ಷ ಆಡಳಿತ ನಡೆಸಿ ಕ್ರಿಸ್ತಶಕ 1569ರಲ್ಲಿ ಇಹಲೋಕ ತ್ಯಜಿಸಿದರು. ಅವರ ಮರಣದ ಹಿನ್ನೆಲೆ ಬಹಳ ರೋಚಕವಾಗಿದೆ. ಕುಣಿಗಲ್ ಭಾಗದಲ್ಲಿ ಒಂದು ಜಮೀನು ಅಥವಾ ಗಡಿ ವಿವಾದವನ್ನು ಬಗೆಹರಿಸಿ ತಮ್ಮ ರಾಜಧಾನಿಯಾಗಿದ್ದ ಮಾಗಡಿಗೆ ವಾಪಸ್ ಬರ್ತಿದ್ದಾಗ ಮಾಗಡಿ ತಾಲೂಕಿನ ಕೆಂಪಾಪುರ ಎಂಬ ಹಳ್ಳಿಯ ಹತ್ತಿರ ಅವರು ಕೊನೆಯುಸಿರೆಳೆದರು. ಕೆಲವು ಇತಿಹಾಸಕಾರರ ಪ್ರಕಾರ ಅಲ್ಲಿ ನಡೆದ ಒಂದು ಸಣ್ಣ ಯುದ್ಧ ಅಥವಾ ಸಂಘರ್ಷದಲ್ಲಿ ಅವರು ವೀರಮರಣ ಹೊಂದಿದರು ಅಂತ ಹೇಳಲಾಗುತ್ತದೆ. ಕೆಂಪೇಗೌಡರ ಮರಣದ ರಹಸ್ಯ ಯಾರಿಗೂ ತಿಳಿಯದೆ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿ ಹೋಗಿತ್ತು. ಆದರೆ 2015ರಲ್ಲಿ ಇತಿಹಾಸ ತಜ್ಞರು ಮಾಗಡಿಯ ಕೆಂಪಾಪುರದಲ್ಲಿ ಕೆಂಪೇಗೌಡರ ನೈಜ ವೀರ ಸಮಾಧಿ ಮತ್ತು ಅದಕ್ಕಿರುವ 16ನೇ ಶತಮಾನದ ಕನ್ನಡ ಶಾಸನವನ್ನು ಪತ್ತೆ ಹಚ್ಚಿಸಿದರು. ಆ ಮೂಲಕ ಅವರ ಅಂತ್ಯ ಎಲ್ಲಿ ಆಯಿತು ಎಂಬ ಗೊಂದಲಕ್ಕೆ ತೆರೆವಿತ್ತು. ಅವರ ಮಗ ಇಮ್ಮಡಿ ಕೆಂಪೇಗೌಡರು ತಂದೆಯ ನೆನಪಿಗಾಗಿ ಆ ಭವ್ಯ ಸಮಾಧಿಯನ್ನು ಕಟ್ಟಿಸಿದರು. ಸ್ನೇಹಿತರೆ, ಇವತ್ತು ಬೆಂಗಳೂರು ವಿಶ್ವದ ಭೂಪಟದಲ್ಲಿ ಐಟಿ ಹಬ್ ಆಗಿ ಮಿಂಚುತ್ತಿರಬಹುದು. ಜಗತ್ತಿನ ಮೂಲೆ ಮೂಲೆಯಿಂದ ಜನ ಬಂದು ಇಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿರಬಹುದು. ಆದರೆ ಈ ಎಲ್ಲದಕ್ಕೂ ಅಡಿಪಾಯ ಹಾಕಿದ್ದು ನಾಡಪ್ರಭು ಕೆಂಪೇಗೌಡರ ಆ ಒಂದು ಕನಸು ಮತ್ತು ಶ್ರಮ. ಅವರ ಗೌರವಾರ್ಥವಾಗಿಯೇ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ, ಪ್ರಮುಖ ರೈಲ್ವೆ ನಿಲ್ದಾಣಕ್ಕೆ ಮತ್ತು ಮೆಟ್ರೋ ನಿಲ್ದಾಣಕ್ಕೆ ಅವರ ಹೆಸರನ್ನೇ ಇಡಲಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ. ವಿಧಾನಸೌಧದ ಮುಂಭಾಗದಲ್ಲಿ ಅವರ ಭವ್ಯ ಪ್ರತಿಮೆ ಕೂಡ ತಲೆ ಎತ್ತಿ ನಿಂತಿದೆ. ಇವತ್ತಿನ ಈ ಶುಭ ದಿನದಂದು ಕೇವಲ ಅವರ ಹೆಸರನ್ನು ಸ್ಮರಿಸುವುದಷ್ಟೇ ಅಲ್ಲ, ಅವರು ನಮಗಾಗಿ ಬಿಟ್ಟು ಹೋಗಿರೋ ಈ ಸುಂದರ ನಗರವನ್ನು ಸ್ವಚ್ಛವಾಗಿಡುವುದು, ಇಲ್ಲಿನ ಕೆರೆಗಳನ್ನು ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಅಲ್ವೇ? ಅದುವೇ ನಾವು ಈ ಮಹಾಪುರುಷನಿಗೆ ಕೊಡುವ ನಿಜವಾದ ಗೌರವ. ಮತ್ತೊಮ್ಮೆ ಇಡೀ ಬೆಂಗಳೂರಿಗೆ ಮತ್ತು ಸಮಸ್ತ ಕರ್ನಾಟಕಕ್ಕೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ, ಜೈ ಕೆಂಪೇಗೌಡ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. 500 ವರ್ಷ ಆಯಿತು ಕೆಂಪೇಗೌಡರ ಕಾಲ.
2: ಹೌದು,
0: ಈಗ ಎಲ್ಲ ಪೇಟೆಗಳು, ಕೆಲವು ಪೇಟೆಗಳು ಹಾಗೆ ಇದೆ, ಆದರೆ ಕೆರೆಗಳು ಯಾವುದೂ ಇಲ್ಲ,
2: ಕೆರೆಗಳೆಲ್ಲ ಹೊರಟೋಯ್ತು. ಅದಕ್ಕೆ ಬೆಂಗಳೂರಿಗೆ ಈ ಥರ ಸಮ್ಮರ್ ಬಂದು ಇಷ್ಟೊಂದು ಬೇಸಿಗೆ ಹಾವಳಿ ಆಗ್ತಾ ಇರೋದು ಆ ಕೆರೆಗಳೆಲ್ಲ ಹೊರಟೋಗಿರೋ ಕಾರಣಕ್ಕೇ.
0: ಫ್ಲಡ್ಡಿಂಗ್ ಕೂಡ ಅಲ್ವಾ, ಈಗ ಮಾತಾಡೋಕ್ಕಿಲ್ಲ, ಫ್ಲಡ್ಡಿಂಗ್ ಆಗುತ್ತೆ, ಬೇಜಾರಾಗುತ್ತೆ, ಬಟ್ ಐ ತಿಂಕ್ ಇಟ್ ದಟ್ಸ್ ಪಾರ್ಟ್ ಆಫ್ ಪ್ರೋಗ್ರೆಷನ್ ಅನ್ಸುತ್ತೆ.
3: ಬಹಳ ಚೆನ್ನಾಗಿತ್ತು ಶಶಿಕಾಂತ್, ನನಗೆ ಎಷ್ಟೋ ವಿಷಯ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತು.
2: ಧನ್ಯವಾದಗಳು. ನನಗೂ ಗೊತ್ತಿರಲಿಲ್ಲ, ನಾನು ರಿಸರ್ಚ್ ಮಾಡಿದಾಗಲೇ ಗೊತ್ತಾಯ್ತು ಇದೆಲ್ಲ.
0: ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ.
4: Are you or a loved one in need of an aged care facility? The St. Elizabeth Aged Care Facility and Nursing Home is situated in Dean Park, just 40 minutes drive from Sydney CBD on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St Elizabeth Aged Care Facility is a proud sponsor of 2RRR.
5: We're excited to announce that you can now listen to more of your favourite 2RRR programs with the Community Radio Plus app. Listen to our programs live, play catch-up by listening to our Community Radio Network distributed programs, and look at the latest news from our 2RRR website. Seek out 2RRR on the Community Radio Plus app. The app is now available for download on the Google Play Store and the App Store thanks to the Community Broadcasting Association of Australia.
6: Two Triple R is your local sound to the world. If you have a business you would like to promote on air, we have tailored promotional packages to suit your budget. So get in touch today by visiting our website, 2RRR.org.au.

0: ಇವತ್ತು ನಾವು ಆಲ್ಬನೀಸಿ ಗೌರ್ಮೆಂಟ್ ಅವರು ಇಂಟ್ರೊಡ್ಯೂಸ್ ಮಾಡಿರೋ ಹೊಸ ಟ್ಯಾಕ್ಸ್ಗಳು, ಅದರ ನೆಗೆಟಿವ್ ಗೇರಿಂಗು, ಕ್ಯಾಪಿಟಲ್ ಗೇನ್ಸ್ ಮತ್ತು ಎಸ್ ಎಮ್ ಎಸ್ ಇಂಪ್ಯಾಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ದಕ್ಷಿಣಾಮೂರ್ತಿ ಅವರು ಸ್ಟುಡಿಯೋ ಇದ್ದಾರೆ, ಹೇಳಿ ಸರ್.
1: ಒಂದೆರಡು ಕ್ಲಾರಿಫಿಕೇಶನ್ ಮಾಡಬೇಕಂತಿದ್ದೆ. ಒಂದು, ಕೆಲವೊಂದು ಜನ ಅನ್ಕೊಂಡಿರೋದು 2027 ಆದಮೇಲೆ ಕಂಪ್ಲೀಟ್ ಇಂಡೆಕ್ಸೇಷನ್ ಗೊತ್ತಾಗುತ್ತೆ ಅಂತ. ಭಾಳ ಜನಕ್ಕಿದೆ ಆ ಕನ್ಫ್ಯೂಷನ್. ಅದು ಹೇಗೆ ಅಂತ ಹೇಳಿದ್ರೆ, 20 July 1, 2027 ಅವರು ಒಂದು ಕರೆಂಟ್ ವ್ಯಾಲ್ಯೂದು ಒಂದು ರಿಪೋರ್ಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು, ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಹತ್ರನೋ ಎಲ್ಲಾದರೂ. ಸೊ ಅಲ್ಲಿವರೆಗೂ ವಾಟ್ ಎವರ್ ದ ಚೇಂಜ್, ಹವೆವರ್ ಇಟ್ ವಾಸ್, ಆ ಬೆನಿಫಿಟ್ ಬರುತ್ತೆ ಅವ್ರಿಗೆ. ಇಟ್ಸ್ ಓನ್ಲಿ ಫ್ರಮ್ 2027 ಇಟ್ ವಿಲ್ ಬಿ ಇಂಡೆಕ್ಸ್ಡ್.
0: ಅಂದ್ರೆ ಅದು ಪ್ರೋರೇಟ್ ಮಾತ್ರ. 600,000 ಒಂದು ಮನೆ ತಗೊಂಡಿದ್ದೀವಿ ಈಗ, ಲೆಟ್ಸ್ ಸೇ ಜನ ಜಸ್ಟ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್, ಇವಾಗ 1,000,000 ಆಗಿದೆ. ಇವಾಗ 1 July 2027 1,000,000 ಆಗಿದೆ. ಆಮೇಲೆ 2028 1.1 ಆಗುತ್ತೆ. ನೀವು ಹೇಳ್ತಾ ಇರೋದು 1,000,000 ಹಳೆ ಗ್ರ್ಯಾಂಡ್ ಫಾದರ್ಡ್ ವ್ಯಾಲ್ಯೂ ಇರುತ್ತೆ. ಆಮೇಲೆ ನೆಕ್ಸ್ಟ್ 100,000 ಆಕ್ಚುಲಿ
2: ಸಿಜಿಟಿ ಹೇಗೆ ಬರುತ್ತೆ ಅಂದ್ರೆ 1,000,000 ಅಂದ್ರೆ 600,000 ತಗೊಂಡಿದ್ವು, 1,000,000 ಮಾರದ್ವು ಅಂದ್ರೆ 1,000,000 ವ್ಯಾಲ್ಯೂ ಅಂತಂದ್ರೆ ಆ 400 50% ಎಕ್ಸೆಂಪ್ಷನ್ ಸಿಗುತ್ತೆ. ಅಂಡ್ ಇನ್ ಮಿಕ್ಕಿದ್ದ ಅದಾದ್ಮೇಲೆ 1.1 ಆದ್ಮೇಲೆ ಅದಕ್ಕೆ ಮಾತ್ರ ಇಂಡೆಕ್ಸೇಷನ್ ಇದೆ.
1: ಸೊ ಈ 400 ಅಲ್ಲಿ ಹೇಳಿದ್ರಲ್ಲ, 400 ಫಸ್ಟ್ ಇದು, ಅದರಲ್ಲೂ 50% ಎಕ್ಸೆಂಪ್ಷನ್ ಅಂತ ಹೇಳಿದ್ರೆ 200,000 ಕಟ್ಟಲ್ಲ ನಾವು, ಬಟ್ ಆ 200,000 ಗೆಟ್ಸ್ ಆಡೆಡ್ ಟು ಯುವರ್ ಇನ್ಕಮ್. ಡಿಪೆಂಡಿಂಗ್ ಆನ್ ಯುವರ್ ಬ್ರಾಕೆಟ್ ಯು ಪೇ ಟ್ಯಾಕ್ಸ್ ಓನ್ಲಿ ಆನ್ ದಟ್ ಮಚ್ ಪಾರ್ಟ್ ಹಾಗೆ. ಸೊ ಅದು ಓವರ್ ದ ಪೀರಿಯಡ್ ಆಫ್ ಲಾಂಗ್ ಟರ್ಮ್ ಇಟ್ಕೊಂಡವ್ರಿಗೆ ಇಂಡೆಕ್ಸೇಷನ್ ಇಸ್ ವೆರಿ ಗುಡ್ ಆಕ್ಚುಲಿ, ಏನು ಪ್ರಾಬ್ಲಮ್ ಇಲ್ಲ. 30% ಕ್ಯಾಚ್ ಹಾಕಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್. ಸೊ ಈವನ್ ಅದು ಜಾಸ್ತಿ ಹೋದ್ರೂ ಸ್ಟಿಲ್ ಎಂಡ್ ಅಪ್ ಪೇಯಿಂಗ್ 30% ಅಂತೇಳಿ. ಸೊ ಆ ಒಂದಿದೆ, ಅದೊಂದು ಕ್ಲಾರಿಫಿಕೇಶನ್, ಭಾಳ ಜನಕ್ಕೆ ಕನ್ಫ್ಯೂಷನ್ ಇತ್ತು ಅದೊಂದು ಹೇಳಬೇಕು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಲಾಸ್ ಆದರೆ ನಮ್ಗದು ಮುಂದೆ ಕ್ಲೇಮ್ ಮಾಡೋಕ್ಕಾಗಲ್ಲ, ಹೊಟ್ಟೋಗ್ಬಿಡ್ತಾ ಕೈಯಿಂದ ಅಂತ ಒಂದು ಫೀಲಿಂಗ್ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ಲಾಸ್ ಆದರೆ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದ ಲಾಸಸ್. ಈಗ ಪ್ರಾಪರ್ಟಿಗೋಸ್ಕರ ಏನೋ ಅದು ಇದು ಖರ್ಚೆಲ್ಲ ಬರುತ್ತೆ, ಲಾಸ್ ಆಗುತ್ತೆ, ಅದು ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್. ಆಮೇಲೆ ಯಾವಾಗ ಅದು ಪಾಸಿಟಿವ್ ಆಗುತ್ತೆ, ಸೇ ಫಾರ್ ಎಕ್ಸಾಂಪಲ್ 6 ಆದ್ಮೇಲೆ 7 ಆದ್ಮೇಲೆ ಬ್ರೇಕ್ ಇವನ್ ಆಗಿ ಪಾಸಿಟಿವ್ ಆಗುತ್ತೆ, ಆವಾಗ ಯು ಕ್ಯಾನ್ ಆಫ್ಸೆಟ್ ದೀಸ್ ಲಾಸಸ್. ಸೊ ಇಟ್ಸ್ ನಾಟ್ ಆಲ್ ಆಸ್ ಬ್ಯಾಡ್ ಆಸ್ ಇಟ್ ಲುಕ್ಸ್, ಸ್ಟಿಲ್ ಬ್ಯಾಡ್ ಬಟ್ ನಾಟ್ ಆಸ್ ಬ್ಯಾಡ್ ಆಸ್ ಇಟ್ ಲುಕ್ಸ್. ಸೊ ಹಾಗಾಗಿ ಸ್ಟಿಲ್
2: ಗೆಟ್. 30% ಏನಂತ ಇನ್ನೊಂದ್ಸತಿ ಹೇಳ್ತೀರಾ?
1: 30% ಮಿನಿಮಮ್. ಈಗ ಫಾರ್ ಎಕ್ಸಾಂಪಲ್ ನೀವು ಲಾಂಗ್ ಟರ್ಮ್ ಮಾಡ್ಕೊಂಡು ಇಟ್ಕೊಂಡು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ದು ವ್ಯಾಲ್ಯೂ ಇವಾಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ, ನಾನೊಂದು ಮನೆ ತಗೊಂಡೆ ಕರೆನ್ಸಿಲಲ್ಲಿ 180,000, ಇಟ್ ವಾಸ್ 1,000 ಲ್ಯಾಂಡ್ ಪ್ಯಾಕೇಜ್ ಫುಲ್ ಸೇರಿ. ಸೊ ಇವಾಗ ಅದು ಮಾರಾಕೊಂಡ್ರೆ 1.2 million ಆಗುತ್ತೆ. ಸೊ ಈ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, 180 ತೊಗೊಂಡಿದ್ದು ಇವಾಗ 1.2 million 200 ಅಂತ ಇಟ್ಕೊಳ್ಳಿ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. 1.2 million 1,000,000 ಪ್ರಾಫಿಟ್ ಅಂತೇಳಿ, ಅದಕ್ಕೆ 50% ಇಸ್ ಎಕ್ಸಾಮ್ 500,000 ಎಕ್ಸಾಮ್. ಆ 500,000 ಗೆಟ್ಸ್ ಆಡ್ ಟು ಯುವರ್ ಇನ್ಕಮ್ ಅಂಡ್ ಯುಲ್ ಆಟೋಮೆಟಿಕಲಿ ಫಾಲ್ ಇಂಟು ಹೈಯೆಸ್ಟ್ ಕ್ಯಾಟಗರಿ, ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇರಿ. ಸೊ ಇಂಡೆಕ್ಸೇಷನ್ ಮಾಡಿದ್ರೆ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ಇವಾಗಿನ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 1.2 ಇದ್ರೆ, ವಾಟ್ 200,000 ಕುಡ್ ಗೆಟ್ 200,000 ಅವಾಗ ಈಸ್ ಈಕ್ವಲ್ ಟು ಹೌ ಮಚ್ ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಸೇ ಫಾರ್ ಎಕ್ಸಾಂಪಲ್ ಅದು 1.1 million ಅಂತ ಇಟ್ಕೊಳ್ಳಿ ಇವಾಗ, ಬಿಕಾಸ್ ದಟ್ ಈಸ್ ಹೌ ಇಟ್ ವರ್ಕ್ಸ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಅವಾಗ ಏನಾಗುತ್ತೆ, ನಮ್ದು 1.2 minus ಕರೆಂಟ್ ವ್ಯಾಲ್ಯೂಸ್ 1.1. ಸೊ ಯುವರ್ ಡಿಫ್ರೆನ್ಸ್ ಇಸ್ ಓನ್ಲಿ 100,000. ಸೊ 100,000 ನೀವು 50% ಇಲ್ಲ, 100,000 ಗೆಟ್ಸ್ ಆಡ್ ಟು ಯುವರ್ ಇನ್ಕಮ್ ಕ್ಯಾಪಿಟಲ್ ಗೇನ್ಸ್ ಹಾಗೆ. ಸೊ ಅಂದ್ರೆ

0: Okay.
1: So after I'll put you end up automatically 300,000 instead of paying like maybe 40-50,000. So that is the problem. Problem alla. I mean, they have to get some money. I don't have a problem with keep that money. But that's not correct. If you have a poll, for example, snow, hydro, 8 billion in that has gone to 45 billion according to some estimates. Ridiculous. That's not waste. For example, anything which triggers capital gains, changes, can trigger capital gains. For example, ganna and thievery seri thondirthara. ಹಸ್ಬೆಂಡ್ ತಿರ್ಕೊಂಬಿಡ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಅವಾಗ ಕ್ಯಾಪಿಟಲ್ ಗೇನ್ ಟ್ರಿಗರ್ ಆಗ್ಬಿಟ್ಟು ದೇ ವಿಲ್ ಲೂಸ್ ದಟ್ ಪರ್ಟಿಕ್ಯುಲರ್ ಬೆನಿಫಿಟ್ ಪೋರ್ಷನ್ ಅಂತ ಹೇಳಿ, ಬೆನಿಫಿಟ್ ಫುಲ್ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನ ರೆಕ್ಟಿಫೈ ಮಾಡಿ ಇಲ್ಲ ದಟ್ ವಿ ವಾಂಟ್ ಡು ಅಂತ ಹೇಳಿ, ಅದೇ ಫಾರ್ ಎಕ್ಸಾಂಪಲ್ ಮಕ್ಕಳು ಕೊಟ್ಟಾಗಲಿ ಅಥವಾ ಹಸ್ಬೆಂಡ್ ಅಥವಾ ಇದು ತಿರ್ಕೊಂಡ್ರೆ ದಟ್ ವಾಸ್ ಅ ಬಿಗ್ ಇದು. ಬಜೆಟ್ ಅಲ್ಲಿ ಇರಲಿಲ್ಲ, ಆಮೇಲೆ ಮಿಸ್ಟೇಕ್ ಎಲ್ಲರೂ ಸರಿ ಕಂಡಿಡಿದು ಈ ತರ ಆಗ್ಬೋದು ಅಂತ ಹೇಳಿದ್ರು. ಅದಕ್ಕೆ ದೇ ಫಿಕ್ಸ್ಡ್ ಇಟ್ ನೌ, ಸೊ ಇಟ್ ಇಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಸಿನಾರಿಯೋ. ಇನ್ನು ಬರ್ಬೋದು ಮಿಸ್ಟೇಕ್ಸ್, ಬಟ್ ಆಸ್ ಆಫ್ ನೌ ದೇವ್ ರೆಕ್ಟಿಫೈಡ್ ಇಟ್.
2: ನೀವು ಹೇಳಿದ್ರಿ ಲಾಸ್ಗಳ ಬಗ್ಗೆ. ಇವಾಗ ಲೆಟ್ಸ್ ಸೇ ಸಂಬಳಿ ಬಾಟ್ ಪ್ರಾಪರ್ಟಿ ಫಾರ್ $1 million, ಈಗ ಒಂದು 5 ವರ್ಷ ಆದ್ಮೇಲೆ ಮಾರ್ತಿದ್ದಾರೆ, ಈಗ ಮಾರ್ಕೆಟ್ ಎಲ್ಲ ತಿರ್ಗಾ ಕೆಳಗಾಗಿದೆ, ದೇ ಮೇ ಸೆಲ್ ಇಟ್ ಫಾರ್ 1.1 ಅಂತ ಇಟ್ಕೊಳ್ಳಿ. ಇವಾಗ ಇಂಟ್ರೆಸ್ಟ್ ಕಟ್ಟಿರ್ತಾರೆ ಎಷ್ಟೊಂದು 300,000-400,000. 1.1 ಅಂದರೆ ಅಫಿಷಿಯಲಿ ಇಟ್ ಇಸ್ ಅ ಲಾಸ್, ಬಟ್ ಫ್ರಮ್ ದ ಗೌರ್ಮೆಂಟ್ ಸ್ಟ್ಯಾಂಡ್ ಪಾಯಿಂಟ್ ದೇವ್ ಆ್ಯಕ್ಚುಲಿ ಗೇನ್ಡ್ $100,000. ಸೊ ಇವಾಗ $100,000 ಮೇಲೆ ಅವರು ಕ್ಯಾಪಿಟಲ್ ಗೇನ್ಸ್ ಕಟ್ಟಲೇಬೇಕು. ನಂಬರ್ ಒನ್. ಸೆಕೆಂಡ್ ಸಿನಾರಿಯೋ ಇಸ್ ಅದೇ $1 million ಕೊಂಡ್ಕೊಂಡಿರ್ತಾರೆ, ದೇ ಸೆಲ್ ಇಟ್ ಫಾರ್ 700, 300,000 ಲಾಸ್ ಆಯಿತು. ಹೌ ಮೆನಿ ಇಯರ್ಸ್ ಕ್ಯಾನ್ ದೇ ಆ್ಯಕ್ಚುಲಿ ಕ್ಯಾರಿ ಆನ್ ದಟ್ ಲಾಸ್ ಫಾರ್ ದ ನೆಕ್ಸ್ಟ್ ಪರ್ಚೇಸ್?
1: ಅದು ಎಕ್ಸಾಕ್ಟ್ ಆಗೋದು ಫಿಗರ್ ನನಗೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಅಪ್ ಟು 5 or 6 years, ಬಟ್ ಐ ಆಮ್ ನಾಟ್ ಶೋರ್, ಮೇ ಬಿ ಮೋರ್ ಆಲ್ಸೋ ಅದಿರ್ಬೋದು. ಬಟ್ ಏನಂದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ, ಒಂದು ರೂಲ್ ಇತ್ತು, ಯು ಕ್ಯಾನ್ ಓನ್ಲಿ ಆಫ್ಸೆಟ್ ಯುವರ್ ಲಾಸಸ್ ಇನ್ ಎ ಪರ್ಟಿಕ್ಯುಲರ್ ಕ್ಲಾಸ್ ಆಫ್ ಅಸೆಟ್ ಬೈ ಯೂಸಿಂಗ್ ದ ಸೇಮ್ ಕ್ಲಾಸ್ ಅಂತ. ಸೊ ಬಿಗ್ ಶೇರ್ಸ್ ಲಾಸ್ ಆಗಿರುತ್ತೆ, ಇದ್ರಲ್ಲಿ ಪ್ರಾಫಿಟ್ ಬರುತ್ತೆ, ಆಫ್ಸೆಟ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಸೊ ಅಗೇನ್ ಅವರು ಇನ್ನೊಂದು ಯಾವುದೋ ಪ್ರಾಪರ್ಟಿಲಿ ಪ್ರಾಫಿಟ್ ಮಾಡಿದ್ರೆ ದೆನ್ ದೇ ಕ್ಯಾನ್ ಆಫ್ಸೆಟ್ ದಟ್ ಲಾಸ್, ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಅ ಲಾಸ್. ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಈ ಖರ್ಚು ಮಾಡ್ತಾರಲ್ಲ ಮನೆಗೆ, ದಟ್ ಯು ಕ್ಯಾನ್ ಪಾಸ್ ಇಟ್ ಆನ್ ಅಂಡ್ ಲೈಕ್ ಯು ನೋ ವೆನ್ ಯು ಮೇಕ್ ಪ್ರಾಫಿಟ್ ಇನ್ ದ ರೆಂಟ್, ಅಲ್ಟಿಮೇಟ್ಲಿ ಆಲ್ ಪ್ರಾಫಿಟ್ ಪ್ರಾಪರ್ಟೀಸ್ ಬಿಕಮ್ ಪ್ರಾಫಿಟಬಲ್, ಪಾಸಿಟಿವ್ ಆಗುತ್ತೆ. ಸೊ ಅವಾಗ ಇದು ಯು ಕ್ಯಾನ್ ಆಫ್ಸೆಟ್ ಇಟ್.
2: ನಾನು ಎಲ್ಲರಿಗೂ ಹೇಳೋದದೆ, ನೀವು 40 ಗಂಟೆ ನೀವು ಕೆಲಸ ಮಾಡಬಹುದು, ಇಲ್ಲ 50 ಗಂಟೆ ಮಾಡ್ತೀರಾ, ಯು ನೋ ಯು ವರ್ಕ್ ಹಾರ್ಡ್, ದೇರ್ ಆರ್ ಇನ್ಸ್ಟೆನ್ಸಸ್ ವೆನ್ ಯು ಡೂ 60 hours ಪರ್ ವೀಕ್ ಅಟ್ ವರ್ಕ್ ಅಂತ. ಆಲ್ ಯು ನೀಡ್ ಟು ಡೂ ಇಸ್ ಸ್ಪೆಂಡ್ 2 hours ಪರ್ ವೀಕ್ ಆನ್ ಯುವರ್ ಪರ್ಸನಲ್ ಫೈನಾನ್ಸಸ್, ರೈಟ್? ಇಟ್ ವಿಲ್ ಆ್ಯಕ್ಚುಲಿ ಸೆಟ್ ಯು ಅಪ್ ಫಾರ್ ದ ಫ್ಯೂಚರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆಲ್ ಯು ನೀಡ್ ಟು ಡೂ ಇಸ್ ಸ್ಪೆಂಡ್ ಯು ನೋ 30 minutes ಪರ್ ಡೇ ಆನ್ ಯುವರ್ ಹೆಲ್ತ್. ಐ ಥಿಂಕ್ ಯು ನೋ ಯುವರ್ ಫೈನಾನ್ಷಿಯಲ್ ಫಿಟ್ನೆಸ್, ಯುವರ್ ಯು ನೋ ಹೆಲ್ತ್, ಯು ನೋ ಟ್ರೈಂಗ್ ಟು ಬಿ ಯು ನೋ ಮೆಡಿಕಲಿ ಫಿಟ್ ಆ್ಯಸ್ ವೆಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವರು ಸುಮನ್ ನಗರ್ಕರ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಅದೇ ಹೇಳ್ತಿದ್ರು, ಮುಂಚೆ ಏನಾಗ್ತಿತ್ತು ಅಂದರೆ ನಮಗೆ ಮಾರ್ಕ್ಸ್ ಕಾರ್ಡ್ಸ್ ಅವ್ರು ವೆರಿ ಇಂಪಾರ್ಟೆಂಟ್. ಇವಾಗ ದೇರ್ ಆರ್ ಟೂ ವೆರಿ ಇಂಪಾರ್ಟೆಂಟ್ ಮಾರ್ಕ್ಸ್ ಕಾರ್ಡ್ಸ್. ಒನ್ ಇಸ್ ಯುವರ್ ಯು ನೋ ಯುವರ್ ಬ್ಲಡ್ ಟೆಸ್ಟ್ ರಿಸಲ್ಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಐ ಥಿಂಕ್ ಯು ನೋ ಯು ಡೋಂಟ್ ನೀಡ್ ಎನಿ ರೆಡ್ಸ್ ದೇರ್. ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಯುವರ್ ಯು ನೋ ಯುವರ್ ಫೈನಾನ್ಷಿಯಲ್ ರಿಪೋರ್ಟ್ ಕಾರ್ಡ್ ಆಸ್.
3: ಅಂದರೆ ಈಗ ಹೇಳ್ತಾರಲ್ಲ 150/60 ಬಂತು ಅಂತಂದ್ರೆ ಇದು ಮಾರ್ಕ್ಸ್ ಕಾರ್ಡ್ ವಿಚಾರ ಮಾತಾಡ್ತಾನೆ.
2: ಕರೆಕ್ಟ್,
3: ನಾವು ಮಾತಾಡ್ತಾ ವಿಚಾರ ಮಾತಾಡ್ತಾ ಇರೋದೇ ವಿಚಾರನೇ ಬೇರೆ.
1: ಭಾಳ ಜನ ಈ ಪರ್ಟಿಕ್ಯುಲರ್ ಫೈನಾನ್ಸ್ ವಿಷಯದಲ್ಲಿ ತುಂಬಾ ಹೆಲ್ತ್ ವಿಷಯದಲ್ಲೂ ಅಷ್ಟೇ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಸಡನ್ ಆಗಿ ಇದ್ದಕ್ಕಿದ್ದಂಗೆ ಒಂದು 50 ಆದ್ಮೇಲೆ ಸಡನ್ ವಾಕಿಂಗ್ ಸಿಕ್ಕಾಪಟ್ಟೆ ಮಾಡ್ತಾರೆ. ಆಮೇಲೆ ನೀ ಪೇನು ಆ ಪೇನು ಈ ಪೇನು ಫ್ಲಾಟ್ ಫುಟ್ ಅಂತ ಒದ್ದಾಡ್ತಾರೆ. ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ಬಿಟ್ರೆ
2: ಕರೆಕ್ಟ್
1: ಬಿ ಗುಡ್. ಆಮೇಲೆ ದಟ್ಸ್ ಮೈ ಒಪಿನಿಯನ್.
2: ನಾ ಅದೇ ನೋಡೋಣ, ಯಾರು ಫೈನಾನ್ಷಿಯಲ್ ಪ್ಲಾನರ್ಸ್ ಇರೋಂಗಿದ್ರೆ ಮೂರ್ತಿ ಅವರೇ ಅವ್ರನ್ನ ಕರೆಸಿದ್ರೆ ಮೇ ಬಿ ಒಂದು ಸ್ಮಾಲ್ ಸೆಗ್ಮೆಂಟ್ ಮಾಡಬಹುದೇನೋ, ಜಸ್ಟ್ ಸೋ ದಟ್ ಯು ನೋ ಇಟ್ ಇಸ್ ಕ್ಲಿಯರ್.
1: ನಮ್ಮ ಕಮ್ಯುನಿಟಿಯಲ್ಲಿ ಇದಾರೆ, ತುಂಬ ನಾಲೆಡ್ಜಬಲ್, ಕರೆದ್ಬಿಟ್ಟು ಒಂದು ಮಾಡ್ಬೋದು ಒಂದು ಸೆಷನ್ನ. ಆಮೇಲೆ ಇನ್ನೊಂದು ನೀವು ಇದು ಕೇಳಿದ್ರಿ SMSF ಬಗ್ಗೆ, ಅದನ್ನು ಅಷ್ಟೇ. ಅಗೈನ್ ಅವರು ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ, ಅದೇ ಜಸ್ಟ್ ಟ್ಯಾಕ್ಸ್ ಗ್ರಾಬ್ ಅಷ್ಟೇ. ಅದು ಅಲ್ಟಿಮೇಟ್ಲಿ ಅಗೈನ್ ಇಟ್ಸ್ ಗೋಯಿಂಗ್ ಟು ಈಗ SMSF ಅಲ್ಲಿ ಏನಾರ ನೀವು ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್, ಅದ್ರಲ್ಲಿ ನೀವು ಇರೋಂಗಿರಲಿಲ್ಲ. ಸೊ ನೀವು ಯಾವತ್ತಿದ್ರು ಬಾಡಿಗೆ ಕೊಡಬೇಕಿತ್ತು.
2: ಕರೆಕ್ಟ್.
1: ಸೊ ಪ್ರಾಬಬ್ಲಿ 20 years ಯು ನೋ ಇಟ್ ವಾಸ್ ಹೆಲ್ಪಿಂಗ್ ಸಂಬಡಿ ಎಲ್ಸ್ ಹೂ ವಾಂಟೆಡ್ ಟು ರೆಂಟ್. ದಟ್ ವಾಸ್ ಅಮೇಝಿಂಗ್. ಅದು ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ಗೆ ಐ ಮೀನ್ ಯು ಕ್ಯಾನ್ ಸ್ಟಿಲ್ ಬೈ, ಬಟ್ ನಿಮ್ದು ಓನ್ ಫುಲ್ ದುಡ್ಡಲ್ಲಿ,
2: ಅದೇ ಯು ಕ್ಯಾಂಟ್ ಕೇರ್.
1: ಬಟ್ ಭಾಳ ಜನ ಯು ಕ್ಯಾಂಟ್ ಕೇರ್ ಅನ್ನೋದಕ್ಕಿಂತ ಅದೇ ಯು ಕ್ಯಾಂಟ್ ಬಾರೋ ಬೇಸಿಕಲಿ. ಸೊ ದ ಪ್ರಾಬ್ಲಮ್ ಈಸ್ ಯಾರ ಹತ್ರ ಅಷ್ಟೊಂದು ಇರಲ್ಲ, 800-900,000 ಅಥವಾ 700,000 ಇರಲ್ಲ, ಇಲ್ಲ ಅಂತ ಏನೋ 200-300,000 ತುಂಬ ಜನ ಇರ್ತಾರೆ. ಅವ್ರಿಗೆ ಹೆಲ್ಪ್ ಆಗ್ತಾ ಇತ್ತು, ಗೌರ್ಮೆಂಟ್ಗೆ ಹೆಲ್ಪ್ ಆಗ್ತಾ ಇತ್ತು ಅಂದ್ರೆ ಬಿಕಾಸ್ ಆನ್ ಗೋಯಿಂಗ್ ಗೌರ್ಮೆಂಟ್ ವಿಲ್ ಗೆಟ್ ಬೆನಿಫಿಟ್. ಎಲ್ಲಾದ್ರು ಎಲ್ಲ ಥರದಲ್ಲಿ ತಗೋತಾರಲ್ಲ ಅವರು, ಸ್ಟಾಂಪ್ ಡ್ಯೂಟಿ ಬರುತ್ತೆ, ಇದು ಬರುತ್ತೆ, ಕೌನ್ಸಿಲ್ ರೇಟ್ಸ್ ಬರುತ್ತೆ ಎಲ್ಲ. ಅಂಡ್ ಇಟ್ ವಾಸ್ ಪ್ರೊವೈಡಿಂಗ್ ಅಕೊಮೊಡೇಷನ್ ಫಾರ್ ಸಂಬಡಿ. ಈಗ ಅದೊಂದು ಬೇರೆ ಕಲ್ಬಿತ್ತು, ಈಗ ಅದು ಮತ್ತೆ

0: they can't buy. Mm-hmm. They can still buy commercial, but commercial again it's quite expensive. Yeah, correct. Mm-hmm. Affordability
1: bada janakke irala. So ivaga investment mane thogolakke agala
0: antana SMSF inda neevu own full duddire neevu thogobodu. ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಬಾರೋ ಮಾಡೋಕ್ಕಾಗಲ್ಲ.
1: ಸೆಲ್ಫ್ ಮ್ಯಾನೇಜ್ ಸೂಪರ್ ಫಂಡ್ ಏನು?
2: ಓಕೆ ಓಕೆ.
1: ಅದರ್ವೈಸ್ ಔಟ್ ಸೈಡ್ ಆಫ್ SMSF ತಗೋಬಹುದು.
2: ಅಬ್ಸಲ್ಯೂಟ್ಲಿ
1: ನಾರ್ಮಲ್.
0: ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ SMSF.
2: ಓಕೆ.
0: ಅದರಲ್ಲಿ ಅದೇ ಏನಂದ್ರೆ ತುಂಬಾ ಅನುಕೂಲ ಆಯ್ತದ. ಈಗ ಕೆಲವೊಂದು ಜನ ಎರಡು ಪ್ರಾಪರ್ಟಿ ತಗೋತಾ ಇರೋದು, ಇಟ್ ಗ್ರೋಸ್ ಓವರ್ ದ ಪೀರಿಯಡ್ ಆಫ್ ಇದು 20 ಇಯರ್ಸ್ ವಾಟ್ ಎವರ್. ಅವ್ರು ರಿಟೈರ್ ಆಗೋ ಟೈಮ್ಗೆ ಕರೆಕ್ಟ್ ಆಗಿ ಯಾವ್ದು ಅಸೆಟ್ ಇರುತ್ತೆ ಪ್ಲಸ್ ಬಾಡಿಗೆ ಬರ್ತಾ ಇರುತ್ತೆ, ಇಟ್ ಪೇಸ್ ಫಾರ್ ದೇರ್ ಓನ್. ಇದು ಗೌರ್ಮೆಂಟ್ ಇಸ್ ಫ್ರೀ ಫ್ರಮ್ ದೋಸ್ ದಟ್ ಪರ್ಟಿಕ್ಯುಲರ್ ಕಪಲ್ ಅವರ್ ಫ್ಯಾಮಿಲಿ, ಬಿಕಾಸ್ ಗೌರ್ಮೆಂಟ್ ಡಸಂಟ್ ಹಾವ್ ಟು ವರಿ ಅಬೌಟ್ ದಮ್ ಬಿಕಾಸ್ ದೇ ಡೋಂಟ್ ಕಮ್ ಅಂಡರ್ ಅಸೆಟ್ ಟೆಸ್ಟ್ ಬರಲ್ಲ, ಇನ್ಕಮ್ ಟೆಸ್ಟ್ ಬರಲ್ಲ. ಸೊ ಗೌರ್ಮೆಂಟ್ ವಾಸ್ ಫ್ರೀ, ದೇ ಡೋಂಟ್ ಹಾವ್ ಟು ಲುಕ್ ಆಫ್ಟರ್ ದಮ್. ಹೆಲ್ತ್ ಕಾರ್ಡ್ ಕೊಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಈಗೇನು ಮಾಡೋರು ಅಂದ್ರೆ ಇವ್ರು ಮಾಡಿದ ಪ್ರಕಾರ ಈಗ ಭಾಳ ಜನ ಇನ್ವೆಸ್ಟ್ ಮಾಡಕ್ ಹೋಗಲ್ಲ. ಸೊ ಆಬ್ವಿಯಸ್ಲಿ ಶೇರ್ಸ್ ಇಲ್ಲಿ ಆಗ್ತಾರೆ, ದೇ ಮೇ ನಾಟ್ ಗೆಟ್ ಸಿಮಿಲರ್ ರಿಟರ್ನ್ಸ್. ಈಗ ಏನಾಗುತ್ತೆ, ದೇ ಡಿಪೆಂಡ್ ಆನ್ ದಿ ಗವರ್ಮೆಂಟ್, ಅಂಡ್ ಗವರ್ಮೆಂಟ್ ಎಂಡ್ಸ್ ಪೇಯಿಂಗ್ ಲಾಟ್ ಆಫ್ ದೀಸ್
1: ಪೆನ್ಷನ್
0: ಕೊಡ್ಬೇಕಲ್ಲ.
3: ಯಾಕಂದ್ರೆ ಮುಂಚೆ ಏನಂದ್ರೆ 200,000 ಇದ್ರೆ ನೀವು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಅವ್ರು ಒಂದು 500 ಕೊಟ್ಟಿರೋರು, ಸೊ ನೀವು 700,000 ಹಾಕಿ ಒಂದು ಪ್ರಾಪರ್ಟಿ ತೊಗೊಬೋದಾಗಿತ್ತು. ನೀವು ಹೇಳ್ದಂಗೆ ಇವಾಗ 60 ವರ್ಷ ಆದಮೇಲೆ ಅವ್ರು ಮಾರಿದ್ದಿದ್ರೆ ದೇ ವುಡ್ ಹವ್ ಆಕ್ಚುಲಿ ಗಾನ್ ಬಿಯಾಂಡ್ ದಟ್ ಇನ್ಕಮ್ ಟೆಸ್ಟ್, ವಿಚ್ ಎಫೆಕ್ಟಿವ್ಲಿ ಮೀನ್ಸ್ ದೇ ವುಡ್ ಹವ್ ಫಂಡೆಡ್ ಸೆಲ್ಫ್ ಫಂಡೆಡ್ ದೆಮ್ ಸೆಲ್ಫ್. ಅದೇ ಈಗೇನಂದ್ರೆ ಇವಾಗ ಪೆನ್ಷನ್ಗೆ ಇದಾಗುತ್ತೆ, ಯಾಕಂದ್ರೆ ದ 200 ಕಾಂಟ್ ಬಿಕಮ್ 700,000 ವಿತೌಟ್ ಯುನೋ ದ ಬ್ಯಾಂಕ್ ಹೆಲ್ಪಿಂಗ್.
0: ರಫ್ಲಿ ಇನ್ನು 45 ಡೇಸ್ ಇದೆ. ಈಗ ಯಾರು ಆಲ್ರೆಡಿ ಸೆಟ್ಅಪ್ ಮಾಡಿದ್ದಾರೆ ಅಂದ್ರೆ ದೇ ಕ್ಯಾನ್ ಸ್ಟಿಲ್ ಎಂಡ್ ಅಪ್ ಬೈಂಗ್. ಸೊ ಕ್ವಿಕ್ ಆಗಿ ಸ್ವಲ್ಪ ಆಕ್ಟ್ ಮಾಡಿ ಅದ ಪ್ರಾಪರ್ಟಿ ಮೊದಲೇ ನೋಡಿದ್ದಾರೆ ಅಂದ್ರೆ ದೇ ಕ್ಯಾನ್ ಸ್ಟಿಲ್ ಎಂಡ್ ಅಪ್ ಬೈಂಗ್ ವಿತ್ ಇನ್ ದಟ್ 45 ಡೇಸ್. ಅದಾದ್ಮೇಲೆ ದೇ ಕಾನ್, ಐ ಮೀನ್ ರಫ್ಲಿ 45, ಐ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್, 44 ಇರ್ಬೋದು, 46 ಇರ್ಬೋದು, ದೇ ಗಾಟ್ ಎ ವಿಂಡೋ ಅಷ್ಟಲ್ಲಿ ಮಾಡ್ಬೋದು. ಬಟ್ ಈಗ ಸೆಟ್ಅಪ್ ಮಾಡಿ ಮಾಡೋದು ಸ್ವಲ್ಪ ಕಷ್ಟ. ಸೆಟ್ಅಪ್ SMSF ಆಗಿದೆ ಅಂದ್ರೆ ದೇ ಪ್ರಾಬಬ್ಲಿ ಕ್ಯಾನ್ ಬೈ. ಅದೊಂದು ಇದೆ. ದೇ ಕ್ಯಾನ್ ಸ್ಟಿಲ್ ಬೈ ಕಮರ್ಷಿಯಲ್ ಇಫ್ ದೇ ಕ್ಯಾನ್ ಅಫೋರ್ಡ್, ಭಾಳ ಜನ ಕಾಗದಲ್ಲೇ ಇರ್ಬೋದು. ಅದೊಂದು ಇದೆ. ಬಾರೋ ಮಾಡ್ದಲ್ಲೇ ತಗೋಬಹುದು ಅಂದ್ರೆ ಅದೇ ಪಾಸಿಬಿಲಿಟಿ ಇದೆ, ಬಟ್ ಅದು ಭಾಳ ಜನಕ್ಕೆ ಆಗಲ್ಲ, ಯಾಕಂದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಅಷ್ಟು ಆಗಲ್ಲ.
3: ಆಮೇಲೆ ಕಮರ್ಷಿಯಲ್ ಅಲ್ಲಿ ಆಬ್ವಿಯಸ್ಲಿ ದೇರ್ ಆರ್ ಯು ನೋ ಲಾಟ್ ಆಫ್ ಪ್ರೋಸ್.
0: ಪ್ರೋಸ್ ಇದೆ, ಕಾನ್ಸ್ ಇದೆ, ಅದು ಅರ್ಥ ಮಾಡ್ಕೋಬೇಕು. ಎರಡೂ ಇದೆ ಅದರಲ್ಲಿ. ಸೆಪರೇಟ್ ಟಾಪ್
1: ಹಾಲಿಡೇ ಹೋಮ್ಸ್ ಕಮರ್ಷಿಯಲ್ ಬರಲ್ಲ.
0: ಡಿಪೆಂಡ್ಸ್ ಯಾವ ಥರ ಬರ್ತೀರಂತ. ನೀವಿರು SMSF ಅಲ್ಲಿ ಹಾಲಿಡೇ ಹೋಮ್ಸ್ ಬರಲ್ಲ. ಇದು ಇಟ್ಸ್ ಎ ರೆಸಿಡೆನ್ಷಿಯಲ್, ಇದು ನನ್ಗೆ ಗೊತ್ತಿರೋ ಪ್ರಕಾರ, ಐ ಮೀನ್ ಐ ಮೇ ಬಿ ರಾಂಗ್, ಬಟ್ ರೆಸಿಡೆನ್ಷಿಯಲ್ ಅದು. ಬಟ್ ನೀವು ಇರೋಕ್ಕಾಗಲ್ಲ SMSF ಅಲ್ಲಿ ತೊಗೊಂಡ್ರೆ, ಯು ಕಾಂಟ್ ಸ್ಟೇ ಇವನ್ ಅ ಸಿಂಗಲ್ ಡೇ, ಹಾಫ್ ಎ ಡೇ ಕೂಡ ಇರೋಂಗ್. ಸೊ SMSF ಅಲ್ಲಿ ದಟ್ ರೂಲ್ಸ್ ಔಟ್. ಸೊ ಇಟ್ ರೆಸ್ಪೆಕ್ಟ್ ಹೌ ವಿ ಕನ್ಸಿಡರ್ ಇಟ್. ಸೊ ಯು ಕಾಂಟ್ ಬೈ ಇಟ್ ಹಂಗೆ. ಸೊ
3: ಆಮೇಲೆ ಟ್ರಸ್ಟ್ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. ದೇ ಆರ್ ಆಕ್ಚುಲಿ ದ ಬಿಗ್ಗೆಸ್ಟ್ ಹಿಟ್ ಅನ್ಸುತ್ತೆ, ಯಾಕೆಂದರೆ there's probably a significant amount of the funds sitting within the trust because of high risk occupation.
0: High net worth individuals ke affect agutte, but bala jana trust set up maadi last year alli, if you look at it, it's quite less numbers. Bala jana doctors avaru ivaru gottilla maadibodu, it depends on the income range.
3: Correct.
0: So a lot of individuals with high income, they would have probably done it. Avarge like matte affect aitu adralli irilla. So iga they have to pay again that 30% minimum bandidide, hagagi adond affect agutte. But adu number of people affected very small. I think it's not a major concern. It doesn't affect the common public.
3: Yeah, and there was one controversial content adralli. Yenandre iga for example yaradu madve aitu andre ivaga if you know the boy or the girl, if either of them don't have a property and the other one has a property, ivaga if there something goes wrong and there's a divorce, then the other person could have actually taken 50% away. I think adrinda a lot of people were actually putting that into the trust as well, ekandre tirga re stamp duty maadi ond 200,000 maadi just to protect their assets
1: tara joint name alli idre thondre agalvala
3: illa, but end of the day agutala sir. So adu idannella naavu tirga maatadana sir, Murthy sir, if we can find a financial advisor,
0: yeah,
3: we'll come up with some examples, specific examples, and just to make it aware. But it's very important. Neevu 60 gante neevu kelsa martira ond 2 hour aste, varakond 2 hour at least one hour per week if you spend on your finances, it'll actually help. And at the same time on the 30 minutes per day neevu health bage neevu nodkondre, that'll be very very
0: ಟೈಮ್ ಇದೆಯಾ?
3: ಇನ್ನೊಂದು 2-3 ನಿಮಿಷ ಇದೆ,
0: ಅದೊಂದು ಕ್ವಿಕ್ ಆಗಿ ಹೇಳ್ತೀನಿ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ದಿಸ್ ಇಸ್ ಒನ್ ಆಫ್ ದಿ ಗವರ್ಮೆಂಟ್ ಇನಿಷಿಯೇಟಿವ್ಸ್ ವಿಚ್ ಹೆಲ್ಪ್ ಅ ಲಾಟ್ ಆಫ್ ಪೀಪಲ್. ಸೊ ಐ ಜಸ್ಟ್ ವಾಂಟ್ ಟು ಮೆನ್ಷನ್ ದಟ್ ಬಿಕಾಸ್ ದೀಸ್ ಆರ್ ದ ಥಿಂಗ್ಸ್ ದೇ ನೀಡ್ ಟು ಡೂ ಮೋರ್. ಒಂದು ನ್ಯಾಷನಲ್ ರೆಂಟಲ್ ಅಫೋರ್ಡಬಿಲಿಟಿ ಸ್ಕೀಮ್ ಅಂತ ಮಾಡಿರು, ಎನ್ರಾಸ್ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ಅಮೇಝಿಂಗ್ ಸ್ಕೀಮ್. ಐ ಡೋಂಟ್ ನೋ ವೈ ದೇ ರಿಮೂವ್ಡ್ ಇಟ್, ಬಟ್ ತುಂಬಾ ಡಿಸಪಾಯಿಂಟ್ ಆಯ್ತು ಅದು ತೆಗ್ದಾಗ ಅವರು. ಇದು ಹೆಂಗೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಕೊಡ್ತೀನಿ, ಒಂದು $400,000 ಪ್ರಾಪರ್ಟಿ ಅಂತ ಇಟ್ಕೊಳ್ಳಿ. ಅದು ರಫ್ಲಿ $400 ಬಾಡಿಗೆ ಬರ್ತದೆ ಅಂತ ಇಟ್ಕೊಳ್ಳಿ. ಸೊ ಯು ಗೇವ್ 20% ಡಿಸ್ಕೌಂಟ್ ಟು ದ ಟೆನೆಂಟ್. ಓಕೆ. ಸೊ ಯು ಲೂಸ್ ಅಬೌಟ $80 ಪರ್ ವೀಕ್. ಸೊ ಫಾರ್ ಲೂಸಿಂಗ್ $80 ಪರ್ ವೀಕ್, ಗವರ್ಮೆಂಟ್ ವುಡ್ ಕಾಂಪೆನ್ಸೇಟ್ ಬೈ ಗಿವಿಂಗ್ $213 ಪರ್ ವೀಕ್. ಸೊ ವಿಚ್ ಮೀನ್ಸ್ ಯು ವಿಲ್ ಸ್ಟಿಲ್ ಬಿ ಅಹೆಡ್ ಬೈ ಅಬೌಟ್ $133.
3: ಕರೆಕ್ಟ್.
0: ಸೊ ಆ ಥರ ಮಾಡಿದ್ರು. ಏನಿದೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈಗ ಎಲ್ಲ ಅಪಾರ್ಟ್ಮೆಂಟ್ಸ್ ಇದ್ರೆ ನಾನ್ನೂರು ಬಾಡಿಗೆ ಇದು ಬಂದು 320. ಸೊ ಆಬ್ವಿಯಸ್ಲಿ ಇಟ್ ಈಸ್ ವೆರಿ ಅಪೀಲಿಂಗ್ ಫಾರ್ ದ ಟೆನೆಂಟ್.
3: ಕರೆಕ್ಟ್.
0: ಸೊ ಟೆನೆಂಟ್ ಈಸ್ ಅ ವಿನ್ನರ್ ದೇರ್. ಆಮೇಲೆ ಅವರು ದೇ ಬಿಹೇವ್ ವೆರಿ ವೆಲ್, ಬಿಕಾಸ್ ಇಫ್ ದೆ ಲೂಸ್ ದಟ್ ದೇ ಆರ್ ವೆರಿ ಲೆಸ್ ನಂಬರ್ ಆಫ್ ದೋಸ್ ಎನ್ರೈಸ್ ಪ್ರಾಪರ್ಟಿ, ಸೊ ದೇ ವಿಲ್ ಟ್ರೈ ಟು ಲೀವ್ ಯುನೋ ಸ್ಟೇ ಲಾಂಗ್ ಲುಕ್ ಆಫ್ಟರ್ ದ ಪ್ರಾಪರ್ಟಿ ವೆಲ್. ಸೊ ದಟ್ ವೇ ಇಟ್ ವಾಸ್ ವೆರಿ ಗುಡ್ ಫಾರ್ ದಮ್. ಆಸ್ ಅನ್ ಇನ್ವೆಸ್ಟರ್ ನಮಗೆ ವೆರಿ ಗುಡ್ ಅದು, ಯಾಕಂತ ಹೇಳಿದ್ರೆ ನನಗೆ ಐ ಆಮ್ ಗೆಟಿಂಗ್ ಪಾಸಿಟಿವ್ ಇನ್ಕಮ್, ಬಟ್ ಐ ಸ್ಟಿಲ್ ಲುಕ್ ಯುನೋ ಇಟ್ ಇಸ್ ಲೈಕ್ ಎನಿ ಅದರ್ ಪ್ರಾಪರ್ಟಿ ಅಂಡ್ ಇಟ್ ವಾಸ್ ವೆರಿ ಗುಡ್ ಇದು. ಸೊ ಅಂದ್ ಗವರ್ಮೆಂಟ್ಗೆ ಏನಂತ ಹೇಳಿದ್ರೆ ದಟ್ ವಾಸ್ ಓನ್ಲಿ ಫಾರ್ 10 years. So it was increasing the number of properties available because people were investing because of the benefits, and they end up probably keeping the property for the next 70, 80, 90 years and the government will benefit for the next 70, 80, 90 years. So hage adondittu. So adondu sikkapatta advantage. Amele ongoing avarge stamp duty bartha itto, council rates bartha itto, hagella age government was still benefited that way. So hage it was win-win for the government, win-win for the tenant, win-win for us.
3: Correct.
0: Ee tarad madidre adu enak stop madidre andre they had an example of some allocations kottiru western australia ಪರ್ತಲ್ಲಿ. ದಟ್ ಗೈ ದೇ ಟುಕ್ ಸಮ್ ಅಲೊಕೇಶನ್ ಫಾರ್ ಐ ಡೋಂಟ್ ನೋ ಸಮ್ 500 ಹೌಸಸ್ ಏನೋ, ದೇ ಡಿಂಟ್ ಬಿಲ್ಡ್ 500, ದೇ ಬಿಲ್ಡ್ 300. ಸೊ ಇನ್ಸ್ಟೆಡ್ ಆಫ್ ಟ್ಯಾಕ್ಲಿಂಗ್ ದೋಸ್ ಪೀಪಲ್ ಹೂ ಆರ್ ನಾಟ್ ಯುನೋ ಫಾಲೋಯಿಂಗ್ ದ ಕರೆಕ್ಟ್ ಗೈಡ್ಲೈನ್ಸ್, they randomly stop this scheme.
3: Oh,
0: I mean, that's stupid. You could have targeted those people and say, okay, future no allocation for you. Atara maadbekitta. This was very good, big success. I mean, I've got 5 properties like that. So 10 years positive with, and now rent has gone up, so it's positive. You know, time is running out, so I'll stop.
3: ಧನ್ಯವಾದಗಳು ಮೂರ್ತಿ ಅವರೇ, ನೀವು ಸಮಯ ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡೋದಕ್ಕೆ. ಆಮೇಲೆ ಶಶಿಕಾಂತ್ ಸರ್ ಧನ್ಯವಾದಗಳು. ಬೆಂಗಳೂರು ಪ್ರಾಪರ್ಟಿ ಬಗ್ಗೆನೂ ಮಾತಾಡೋಣ, ಬಟ್ ಐ ಥಿಂಕ್ ಮೋರ್ ಇಂಪಾರ್ಟೆಂಟ್ಲಿ ಇದು ಟ್ಯಾಕ್ಸಸ್ ಬಗ್ಗೆ ನಾವು ಇವತ್ತು ಮಾತಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದಕ್ಷಿಣ ಮೂರ್ತಿಯವರು ಹಾಗೂ ಶಶಿಕಾಂತ್ ಅವರಿಗೆ ಧನ್ಯವಾದಗಳು. ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್.
1: ನಾನು ಶಶಿಕಾಂತ. ನಮಸ್ಕಾರ ಎಲ್ಲರಿಗೂ.
0: ಮೂರ್ತಿ ನಮಸ್ಕಾರ. ಥ್ಯಾಂಕ್ ಯು.
3: ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಸರ್ವೇ ಜನಾ ಸುಖಿನ ಭವಂತು. ಧನ್ಯವಾದಗಳು. ಏನಿದ್ರು ನಮ್ಮನೇಲೆ ನೆಮ್ಮದಿ.